ಶುಭೋದಯ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 14 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 5 ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:35. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟನೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾಸೇವಾ ಆಂದೋಲನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ. ಅಬಕಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಇಂದು ಹಾಸನದಲ್ಲಿ ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಗಣಿ ಬಾಧಿತ ಪ್ರದೇಶಗಳ ಪುನರುಜ್ಜೀವನಕ್ಕಾಗಿ 33 ಇಲಾಖೆಗಳಿಗೆ ಒಟ್ಟಾರೆಯಾಗಿ 3,574 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಕೆಎಂಇಆರ್ಸಿಯಿಂದ ಅನುದಾನ ಮಂಜೂರಾಗಿದೆ ಎಂದು ನಿರ್ಗಮಿತ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಭಾರತ ಮತ್ತು ಪೋಲೆಂಡ್ ಸೈಬರ್ ಭದ್ರತೆ, ಬಾಹ್ಯಾಕಾಶ ಮತ್ತು ಸ್ವಚ್ಛ ಕಲಿತಲು ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಹಲವು ಒಪ್ಪಂದಗಳ ಕುರಿತು ಕಾರ್ಯನಿರ್ವಹಿಸುತ್ತಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಾರ್ಸಾದಲ್ಲಿ ಪೋಲೆಂಡ್ ಉಪಪ್ರಧಾನಿ ರಾಡೋಸ್ಲಾವ್ ಸಿರ್ಕೋರ್ಸ್ಕಿ ಅವರೊಂದಿಗೆ ಮಾತುಕತೆ ನಡೆಸಿ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವಿದೇಶಾಂಗ ವ್ಯವಹಾರಗಳು ಮತ್ತು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಇಂದಿನಿಂದ ಸೌದಿ ಅರೇಬಿಯಾದ ರಿಯಾದ್ಗೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಬಹುಮುಖ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸಲು ಈ ಭೇಟಿ ಸಹಕಾರಿಯಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾಸರಣಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆಯವರೆಗೆ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ.

0: ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ಅನಂತರ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಈ ದಿನ ಆರೋಗ್ಯಕ್ಕಾಗಿ ನಿದ್ದೆ. ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇವರಿಂದ ಮಾಹಿತಿಯನ್ನು ತಿಳಿಯಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳು ಮುಂದುವರಿಯುತ್ತದೆ. ಒಂಬತ್ತು 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 11:02 ಹೊಸ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಇನ್ನು 11:30 ಕಲಾಭಾರತಿ ಕಾರ್ಯಕ್ರಮವಿರುತ್ತದೆ. 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಶನಿವಾರ ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಪ್ರಸಾರವನ್ನು ಆಲಿಸಬಹುದು. 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವಿರುತ್ತದೆ. 4:00 ಪರಿಮಳ, ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳ್ತೀರಿ. ಅದರಲ್ಲಿ 5:15 ಸ್ಪೈಸ್ ಒಂದು ಪ್ರಾಯೋಜಿತ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 6:02 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವಿರುತ್ತದೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ರಾತ್ರಿ 8:02 ಶನಿವಾರದ ವಿಶೇಷ, ಚಲನಚಿತ್ರ ಧ್ವನಿ ವಾಹಿನಿ ಜೀವನ ಮೈತ್ರಿ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
2: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
0: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬನ್ನಿ, ನಾವೀಗ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭಿಸೋಣ. ಕಾರ್ಯಕ್ರಮದ ಮೊದಲಲ್ಲಿ ಎಂ ಸುಂದರ್ ಅವರು ಹಾಡಿರುವ ಒಂದು ಭಕ್ತಿ ರಚನೆ, ಅದಾದ ನಂತರ ಎಂಆರ್ ಮಂಜುಳ ಅವರು ಅಂಬಿಗರ ಚೌಡಯ್ಯ ಅವರ ಕೃತಿಗೆ ಧ್ವನಿಯಾಗಿದ್ದಾರೆ. ಕೇಳೋಣ ಎರಡು ಭಕ್ತಿ ರಚನೆಗಳು.

ಸುಮತಿ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಕಾಪಾಡುವಂತ ನಾವು ದೇವರನ್ನ ಕೇಳ್ತೇವೆ. ಹಾಗೆ ವಿದ್ಯೆಯನ್ನು ಕಲಿಸುವವರು ಗುರುಗಳು, ಶಿಕ್ಷಕರು. ಈ ದಿನ ಶಿಕ್ಷಕರ ದಿನ. ಸೆಪ್ಟೆಂಬರ್ 5 ದೇಶದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಇವರು ದೇಶದ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸ್ಮರಿಸುತ್ತಾ ಎಲ್ಲ ಶಿಕ್ಷಕ ವರ್ಗಕ್ಕೆ ಗೌರವ ಸಲ್ಲಿಸುವ ದಿನ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ನೀವು ಕೇಳ್ತಾ ಇದ್ದೀರಾ. ಈಗ ತಾನೇ ಕೇಳಿದ್ರಿ ಮುದ್ದು ಮೋಹನ ಅವರು ಹಾಡಿದ ಇಂದಿರೇಶ ಅವರ ರಚನೆಯನ್ನು, ಸಂಗೀತ ಸಂಯೋಜನೆಯನ್ನು ಮಾಡಿದರು ಪ್ರವೀಣ್ ಡಿ ರಾವ್. ಶಿಕ್ಷಕರ ದಿನದ ಈ ಸಂದರ್ಭದಲ್ಲಿ ಶಿಕ್ಷಣ ಶಿಕ್ಷಕರು ಈ ಕುರಿತ ನುಡಿಮುತ್ತುಗಳ ಜೊತೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಸಾಗುತ್ತೆ. ಶಿಕ್ಷಕರ ಕುರಿತು ನುಡಿಮುತ್ತುಗಳನ್ನು ಗಮನಿಸೋಣ. ನಮ್ಮಲ್ಲಿ ಚಿಂತನಶೀಲತೆಯನ್ನು ಬೆಳೆಸುವವರೇ ನಿಜವಾದ ಶಿಕ್ಷಕರು. ಸೃಜನಶೀಲ ಅಭಿವ್ಯಕ್ತಿ ಮತ್ತು ಜ್ಞಾನವನ್ನು ಜಾಗೃತಗೊಳಿಸುವುದು ಶಿಕ್ಷಕನ ಅತಿ ಶ್ರೇಷ್ಠ ಕಲೆ. ಹೀಗೆ ಹೇಳಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್.

ಬದುಕಿನ ಹಲವು ವಿಚಾರಗಳನ್ನು ತಿಳಿಯಲು ಶಿಕ್ಷಣ ಬೇಕು, ಅದಕ್ಕಾಗಿ ಶಾಲೆಗೆ ಹೋಗಬೇಕು. ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದರೆ ಅವರು ಎಲ್ಲವನ್ನ ತಿಳಿಸ್ಕೊಡ್ತಾರೆ, ಅರಿವನ್ನು ನೀಡುತ್ತಾರೆ. ತಿಳಿಸುವ ಮಾತಲ್ಲ, ಹೊನ್ನುಡುಕೆ ಗಂಗಾಧರ ಸ್ವಾಮಿ ಅವರ ರಚನೆ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಹಾಗೂ ಎಂ ಸುಭದ್ರಾ ಮನ್ಸೂರ್ ಅವರ ಹಾಡುಗಾರಿಕೆಯಲ್ಲಿ ಆಲಿಸಿದ್ರಿ. ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ರಿ. ಸಮಯ 6:32.

ಒಂದನ್ನೊಂದು ತಿಂದು ಬದುಕುವುದು ಬದುಕಲ್ಲ ಸಾವು, ಒಂದನ್ನೊಂದು ತಿಳಿದು ಬದುಕುವುದು ಬಾಳು. ಹೀಗೆಂದವರು ಕವಿ ಬೇಂದ್ರೆ.

0: ಶಿಕ್ಷಕರ ದಿನದ ಈ ಸಂದರ್ಭದಲ್ಲಿ ಶಿಕ್ಷಣ ಶಿಕ್ಷಕರ ಕುರಿತ ನುಡಿಮುತ್ತಿನ ಜೊತೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ, ಹೇಗೆ ಹೇಳಿದವರು ಸ್ವಾಮಿ ವಿವೇಕಾನಂದ. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ, ಸ್ವಾಮಿ ವಿವೇಕಾನಂದರ ಮಾತಿದು. ಸಚ್ಚಾರಿತ್ಯದ ಬೆಳವಣಿಗೆಯೇ ಶಿಕ್ಷಣದ ಆರಂಭ, ಸಚ್ಚಾರಿತ್ರ್ಯದ ಬೆಳವಣಿಗೆಯೇ ಶಿಕ್ಷಣದ ಆರಂಭ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಶಿಕ್ಷಣ ಪ್ರತಿ ವ್ಯಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತರಬೇಕು, ಜೀವನದಲ್ಲಿ ಮುನ್ನಡೆಸುವ ಸಾಮರ್ಥ್ಯವನ್ನು ನೀಡಬೇಕು, ಹೀಗೆ ಹೇಳಿದವರು ಜಿಡ್ಡು ಕೃಷ್ಣಮೂರ್ತಿ. ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳುತ್ತಾರೆ, ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗೆ ಇಂಬು ಕೊಡದ ಶಿಕ್ಷಣ ಅಪೂರ್ಣ. ಹೌದು, ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗೆ ಇಂಬು ಕೊಡದ ಶಿಕ್ಷಣ ಅಪೂರ್ಣ ಎಂದು ಸಾರಿದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಮತ್ತೊಬ್ಬ ಹಿರಿಯರು ಹೇಳ್ತಾರೆ, ಶಿಕ್ಷಣ ಅಂದರೆ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ, ಸಂಸ್ಕಾರ, ಮನುಷ್ಯ, ಅವನ ಕಾರ್ಯಕಲಾಪಗಳ ಪರಸ್ಪರ ಸಂಯೋಗವೇ ಶಿಕ್ಷಣ. ಶಿಕ್ಷಣ ಅಂದರೆ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ, ಸಂಸಾರ, ಸಂಸ್ಕಾರ, ಮನುಷ್ಯ ಮತ್ತು ಕಾರ್ಯಕಲಾಪಗಳ ಪರಸ್ಪರ ಸಂಯೋಗವೇ ಶಿಕ್ಷಣ ಎಂದು ಹೇಳಿದವರು ಬರ್ಕ. ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳ ಜೊತೆಗೆ ಸಾಗೋಣ. ಗೋಟೂರಿಯವರು ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ ಈ ಚಿತ್ರಕ್ಕಾಗಿ ಬರೆದ ಗೀತೆ ಚೇತನ್ ಅವರ ಧ್ವನಿಯಲ್ಲಿದೆ, ಗುರುಕಿರಣ್ ಅವರ ಸಂಗೀತವಿದೆ. ಇದರ ಜೊತೆಗೆ ಚಿಟ್ಟೆ ಅನ್ನುವ ಚಿತ್ರದಿಂದ ಒಂದು ಹಾಡು ಚಿತ್ರ ಅವರ ಧ್ವನಿಯಲ್ಲಿದೆ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.
1: ಅಕ್ಷರದಾನ, ಆರೋಗ್ಯದಾನ,

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:46. 102.9 ಎಫ್ ಎಂ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿದಿರಿ. ಅಜ್ಞಾನದ ಕತ್ತಲೆಯನ್ನ ಓಡಿಸಿ ಸುಜ್ಞಾನದ ಬೆಳಕನ್ನ ಚೆಲ್ಲಿ ಬದುಕಿನ ಸರಿಯಾದ ಹಾದಿಯನ್ನ ತೋರಿಸುವ ಪವಿತ್ರ ಶಿಕ್ಷಕರ ದಿನ ಇಂದು. ಬೋಧನೆಯ ಮೂಲಕ ಸಮಾಜಕ್ಕೆ ನೈತಿಕ ಹಾಗೂ ಬೌದ್ಧಿಕ ಅಡಿಪಾಯ ಹಾಕುವ ಗುರುಗಳನ್ನ ಸ್ಮರಿಸಿ ಗುರುಗಳನ್ನ ಗೌರವಿಸುವ ಸುದಿನ ಶಿಕ್ಷಕರ ದಿನ. ದೇಶದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಅತ್ಯಂತ ಪ್ರೀತಿ ಗೌರವ ಆದರಗಳಿಂದ ಶಿಕ್ಷಕರ ದಿನವನ್ನ ಆಚರಿಸಲಾಗ್ತಾ ಇದೆ. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸುವ, ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ಕೊಡುವಂತಹ ಪ್ರಮುಖ ಶಿಲ್ಪಿಗಳು. ಶಿಕ್ಷಕರು ಬರೀ ಪಾಠ ಮಾತ್ರ ಮಾಡೋದಿಲ್ಲ, ಬದುಕಿನ ಮೌಲ್ಯಗಳನ್ನ ಸರಿಯಾದ ಮಾರ್ಗವನ್ನ ತೋರಿಸ್ತಾರೆ. ಅಜ್ಞಾನದ ಕತ್ತಲನ್ನ ಹೊಡೆದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜ್ಞಾನದ ಬೆಳಕನ್ನ ಮೂಡಿಸುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುತ್ತಾರೆ. ನಮ್ಮಲ್ಲಿ ಚಿಂತನಶೀಲತೆಯನ್ನ ಬೆಳೆಸುವವರೇ ನಿಜವಾದ ಶಿಕ್ಷಕರು. ಸೃಜನಶೀಲ ಅಭಿವ್ಯಕ್ತಿ ಮತ್ತು ಜ್ಞಾನವನ್ನ ಜಾಗೃತಗೊಳಿಸುವುದೇ ಶಿಕ್ಷಕನ ಅತಿ ಶ್ರೇಷ್ಠ ಕಲೆ ಎಂದು ಸಾರಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಗುರುವೆಂದರೆ ಕೇವಲ ಅಕ್ಷರ ಹೇಳಿಕೊಡುವವರಲ್ಲ, ಬದುಕಿನ ಮೌಲ್ಯಗಳನ್ನು ತಿದ್ದಿ ದಾರಿ ತೋರುವವರು. ಎರಡು ಬಂದ ಚಿತ್ರ ಗುರು ಶಿಷ್ಯರು ಚಿತ್ರದಿಂದ ಒಂದು ಹಾಡು ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಬಿ.

ಹೌದು, ಇಂದು ಶಿಕ್ಷಕರ ದಿನ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಅಕ್ಷರ ಮತ್ತು ಜ್ಞಾನದ ಬೆಳಕನ್ನು ಹಚ್ಚುವ ಶಿಕ್ಷಕರಿಗೆ ಸೆಪ್ಟೆಂಬರ್ 5 ವಿಶೇಷವಾಗಿ ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನು ಕೇಳಿದ್ರಿ ರಶ್ಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಎಂ ಬಿ ಜ್ಞಾನೇಶ್ ಮತ್ತು ಎಸ್ ಶೈಲಜಾ ರಾವ್ ಅವರ ಗೀತೆಗೆ ಎಟಿ ರವೀಶ್ ಅವರ ಸಂಗೀತ ಸಂಯೋಜನೆ ಇತ್ತು. ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿಯ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದು ರಾಷ್ಟೀಯ ಶೈಕ್ಷಣಿಕ ಸಭೆಯಾದ ಇಂಡಿಯಾ ವಾಲ್ಸ್ 2026ರಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟ್ರಿಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಚೆನ್ನೈನ ವಳ್ಳುವರ್ ಕೋಟಂನಲ್ಲಿ ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷಾಚರಣೆ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಸಮಾರಂಭದಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾಸೇವಾ ಆಂದೋಲನ ಸಭೆ ಆಯೋಜನೆ ಮಾಡಲಾಗಿದೆ. ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ವೈಲ್ಡ್ಫೀಲ್ಡ್ನಲ್ಲಿರುವಂತಹ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಮತ್ತು ತುಗ್ಲಕಾಬಾದ್ ನಡುವಿನ ಕಂಟೈನರ್ ಸರಕು ಸಾಗಾಣೆ ರೈಲಿಗೆ ಇಂದು ಹಸಿರು ನಿಶಾನೆ ತೋರಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ದಶಕಗಳ ಕಾಲದ ನೀರಾವರಿ ಕನಸು ಕೊನೆಗೂ ನನಸಾಗುವ ಹಂತ ತಲುಪಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ಭದ್ರಾ ನದಿಯ ನೀರಿನ ಹರಿಸಲಾಗುತ್ತಿದೆ. ಸರ್ಕಾರದ ಆದೇಶದಂತೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಗಮವು ಈ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು ಈಗಾಗಲೇ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ ಎಂದು ಹಾಸನ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
7: ದೇವಿ ಎನ್ನುತ್ತಲೀ, ಮಾತೆ ಎನ್ನುತ್ತಲೀ ಹೆಣ್ಣನ್ನು ಪೂಜಿಸೋ ಜನರೇ.
6: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

0: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
1: ಸಮಯ 7:05. ಇನ್ನೀಗ ಪ್ರದೇಶ ಸಮಾಚಾರ ಕೇಳುತ್ತೀರಿ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರೂ ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆ ಅಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ ಶೇಕಡ 70 ಹಾಗೂ ಸರ್ಕಾರಕ್ಕೆ ಶೇಕಡ 30 ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 40 ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಲಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮನ್ನು ತಾವು ಜೋಡಿಸಿಕೊಂಡ್ರು. ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲಿ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು. ಪ್ರಿಯ ಗಾಯನ ಇರಬಹುದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು, ಯೋಗ, ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಟ್ ಇರಬಹುದು. ನಮ್ಮ ವಿದ್ಯಾರ್ಥಿಗಳು

0: ಟೆನ್ಷನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ, ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್, ಒತ್ತಡ ಮುಕ್ತ ಜೀವನ. ಭಾರತೀಯ ಜ್ಞಾನ ಪ್ರಣಾಲಿ ಐಕೆಎಸ್ ದ ಉತ್ಕೃಷ್ಟತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
1: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟ್ರಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಮೂರು ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ 48 ಶಾಲಾ ಶಿಕ್ಷಕರನ್ನು ರಾಷ್ಟೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಇಂದು ಬೆಳಗ್ಗೆ 9:05 ರಾಜ್ಯದ 14 ಆಕಾಶವಾಣಿ ಕೇಂದ್ರಗಳ ಮೂಲಕ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಂದು ಸಂಜೆ 5:00 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. 2026-27 ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಆರ್ಎಂಎಸ್ಎ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ವಿಜಯಪುರ ಜಿಲ್ಲೆ ಕಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಹನುಮಂತ ಕಲ್ಲಪ್ಪ ಕಾತರಕಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನಗೆ 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನಮಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತಾ ಇದೆ. ಅಂದ್ರೆ ಶಾಲೆಗೆ ಇಂಥ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
1: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11:00 ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟ್ರೀಯ ಯುವ

ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತ ರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

7:15:45 ಸಮಯವಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ರತ್ನ ಭಂಡಾರ ಭಾವಗೀತೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಚಿತ್ರಗೀತೆಗಳು ಇಂದಿನ ಶುಭೋದಯ ಕರ್ನಾಟಕದಲ್ಲಿ.

0: 90.9 FM ಕನ್ನಡ ರತ್ನ ಭಂಡಾರ. ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
1: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ

0: ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ, ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: 10 अगस्त से 10 सितंबर 2026 तक, तो देर किस बात की, आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग, भारत सरकार द्वारा जनहित में जारी।
1: ಸಮಯ 7:30 ಈಗ ಒಂದು ಚಂದದ ಕನ್ನಡ ನಾಡನ್ನ ಕುರಿತ ಗೀತೆ, ಕಾವ್ಯಾನಂದ ಅವರ ರಚನೆ. ಕಾವ್ಯಾನಂದ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಶ್ರೇಷ್ಠ ಕವಿ, ವಚನ ಸಾಹಿತ್ಯ ತಜ್ಞ, ಹಾಗೆ ಅವರು IAS ಅಧಿಕಾರಿ ಕೂಡ ಆಗಿದ್ದರು. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರನ್ನು ಕಾವ್ಯಾನಂದ ಅಂಥೇಳಿ ಕಾವ್ಯನಾಮ ಇದೆ. ಅವರು ಸೆಪ್ಟೆಂಬರ್ 5, 1994 ನಮ್ಮನ್ನು ಅಗಲಿದರು. ಅವರ ನೆನಪಿನಲ್ಲಿ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳು ಇಂದು ನಡೆಯುತ್ತಿವೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಅವರದ್ದೇ ಒಂದು ರಚನೆ ಈಗ ಶುಭೋದಯ ಕರ್ನಾಟಕದಲ್ಲಿ ಕೇಳಿ. ವೃಂದಗಾನದಲ್ಲಿ ಈ ಚಂದದ ಕನ್ನಡ ನಾಡಿನ ವರ್ಣನೆಯನ್ನು ಹಾಡುವ ಪದ್ಯ

ಮತ್ತೆ ಭಾವಗೀತೆಗಳು 7:50 ಪ್ರಸಾರವಾಗಲಿವೆ. 102.9 FM ವಿವಿಧ ಭಾರತಿ ಇದು. ಈ ಬೆಳಗ್ಗೆ 7:45 ಆಯುಷ್ಮಾನಿಯಲ್ಲಿ ಕೇಳಿ ಆರೋಗ್ಯಕ್ಕಾಗಿ ನಿದ್ದೆ ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಶನಿವಾರದ ಬೆಳಗಿನ ಪ್ರಸಾರವನ್ನು ವಿವಿಧ ಭಾರತಿಯಿಂದ ಕೇಳ್ತಾ ಇದ್ರಿ. ಇದು 102.9 FM. ಸಮಯ 7:35. ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಾಗೆ ಚಿಂತನೆಯನ್ನು ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟ್ರಪತಿಗಳು, ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟ್ರಪತಿಗಳು ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನಹರಿಸುವಂತಹ ರಾಷ್ಟ್ರೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲ್ವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ್ರ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟ್ರವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169 ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ June 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9 ಮತ್ತು 10 ರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ UGCnet.ta.nic.in ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3 ರಿಂದ ಸಂಜೆ 6 ಗಂಟೆಯವರೆಗೆ 2ನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜೆನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರೂಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನು 21-16, 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್ ಚೀನಾ ಮಾಸ್ಟರ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
1: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆರೋಗ್ಯ ಕಾಪಾಡಿಕೊಳ್ಳುವ ಪ್ರಶ್ನೆ ಬಂದಾಗ ನಾವು ಕೇವಲ ನಮ್ಮ ಆಹಾರ, ಯೋಗ, ಧ್ಯಾನ ಇವುಗಳಿಗೆ ಹೆಚ್ಚು ಒತ್ತು ಕೊಡ್ತೇವೆ. ಆದರೆ ಆರೋಗ್ಯ ಕಾಪಾಡುವಲ್ಲಿ ಆಹಾರದಷ್ಟೇ ಪ್ರಾಮುಖ್ಯತೆ ನಿದ್ದೆಗೂ ಸಹ ಇದೆ. ಅದಕ್ಕಾಗಿಯೇ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ದಣದಾಗ ನಿದ್ದೆ ಸಹಜವಾಗಿ ಬರುತ್ತೆ. ನಿದ್ದೆ ಮಾನಸಿಕ ದಣಿವಿನ ನಿವಾರಣೆಗೆ ಅತ್ಯಂತ ಸರಳ ಹಾಗೂ ಸೂಕ್ತ ಉಪಾಯ. ನಮ್ಮ ಜ್ಞಾನೇಂದ್ರಿಯಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಅತ್ಯವಶ್ಯಕ. ಸರಿಯಾದ ಪ್ರಮಾಣದ ನಿದ್ದೆ ದೇಹಕ್ಕೆ ಬಲ ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ನಮ್ಮನ್ನ ಅನೇಕ ಕಾಯಿಲೆಗಳಿಂದಲೂ ಸಹ ರಕ್ಷಿಸುತ್ತೆ. ನಿದ್ದೆಗೂ ನಮ್ಮ ದೇಹದ ಹಾರ್ಮೋನ್ ವ್ಯವಸ್ಥೆಗೂ, ರೋಗ ನಿರೋಧಕ ಶಕ್ತಿ, ಜೀರ್ಣಶಕ್ತಿ, ನರವ್ಯೂಹದ ಸಮರ್ಪಕ ಕಾರ್ಯನಿರ್ವಹಣೆ ಹಾಗೂ ಮೆದುಳಿನ ಕಾರ್ಯಕ್ಷಮತೆಗೆ ಹತ್ತಿರದ ಸಂಬಂಧ ಇದೆ. ಈ ಎಲ್ಲಾ ಕಾರಣಗಳಿಂದ ಸೂಕ್ತ ಸಮಯದಲ್ಲಿ ಹಾಗೂ ಸೂಕ್ತ ಪ್ರಮಾಣದಲ್ಲಿ ನಾವು ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ಹಗಲು ನಿದ್ದೆಯನ್ನ ಆಯುರ್ವೇದದಲ್ಲಿ ದಿವಾಸ್ವಾಪ ಅಂತ ಕರೆದಿದ್ದಾರೆ. ಆರೋಗ್ಯವಂತರಲ್ಲಿ ಹಗಲು ನಿದ್ದೆ ಅನಿವಾರ್ಯ ಏನಲ್ಲ. ದಿವಾಸ್ವಾಪದಿಂದ ದೇಹದಲ್ಲಿ ಕಫದ ಅಂಶಗಳು ಹೆಚ್ಚಾಗಿ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು, ಮೈಭಾರ ಆದಂತೆನಿಸುವುದು, ಮಧುಮೇಹ, ಸ್ತ್ರೀ ಹಾಗೂ ಪುರುಷರಲ್ಲಿ ಬಂಜೆತನ, ಆಲಸ್ಯ, ಇಂಥ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ದೇಹದ ತೂಕ ಹೆಚ್ಚು ಇರುವವರು, ಅಸ್ತಮಾ, ಮಧುಮೇಹ, ಚರ್ಮ ರೋಗ ಇರುವವರಿಗೆ ಮಧ್ಯಾಹ್ನದ ನಿದ್ದೆ ವರ್ಜ್ಯ. ಯಾರು ಕಾಯಿಲೆಯಿಂದ ಬಳಲುತ್ತಿರುತ್ತಾರೋ, ಅತಿಯಾದ ದೈಹಿಕ ಶ್ರಮದ ನಂತರ ಅನಿವಾರ್ಯ ಕಾರಣಗಳಿಂದ ಹಿಂದಿನ ರಾತ್ರಿ ನಿದ್ದೆ ಮಾಡಿರುತ್ತಿದ್ರೆ ಮತ್ತು ಬೇಸಿಗೆ ಕಾಲದಲ್ಲಿ ಈ ಅಂಶಗಳಲ್ಲಿ ಮಾತ್ರ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಬಹುದು. ಹಗಲಿನ ವೇಳೆ ತೀರಾ ಅನಿವಾರ್ಯವಾದರೆ ಮಲಗುವ ಬದಲು ಕುರ್ಚಿಯಲ್ಲೇ ಆರಾಮವಾಗಿ ಕುಳಿತು ಕೆಲವು ಕ್ಷಣ ಕಾಲ ಕಿರುನಿದ್ದೆ ಮಾಡುವುದು ಆರೋಗ್ಯಕ್ಕೆ ಪೂರಕ. ಇನ್ನು ಚೆನ್ನಾಗಿ ನಿದ್ರೆ ಬರಬೇಕಂದ್ರೆ ಏನ್ ಮಾಡಬೇಕು? ಮೈಗೆಲ್ಲ ಎಣ್ಣೆ ಲೇಪಿಸಿ ಮಾಡುವಂತಹ ಅಭ್ಯಂಗ, ತಲೆಗೆ ನಿಯಮಿತವಾಗಿ ಎಣ್ಣೆ ಹಚ್ಚುವುದು, ಸ್ನಾನ ಮಾಡುವುದು, ಧ್ಯಾನ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆ ಎಂದಿರುವುದು, ಇವೆಲ್ಲವೂ ಕೂಡ ಸುಖಕರವಾದ ನಿದ್ದೆ ಬರಲು ಸಹಾಯಕ. ಹಾಗೆಯೇ ಆಹಾರದಲ್ಲಿ ಹಾಲಿನ ಉತ್ಪನ್ನಗಳು, ಸಹಜವಾದ ಸಿಹಿ ಪದಾರ್ಥಗಳ ಸೇವನೆ ನಿದ್ದೆ ಬರಲು ಸಹಾಯಕ. ರಾತ್ರಿ ಮಲಗುವ ಕನಿಷ್ಠ 1 ಗಂಟೆ ಮೊದಲು ಮನಸ್ಸಿಗೆ ಉದ್ರೇಕವಾಗುವಂತಹ ಯಾವುದೇ ವಿಷಯಗಳನ್ನ ಓದುವುದಾಗಲಿ, ಮಾತನಾಡುವುದಾಗಲಿ, ಮೊಬೈಲ್ ಅಥವಾ ದೂರದರ್ಶನದಲ್ಲಿ ನೋಡುವುದಾಗಲಿ ಮಾಡಬಾರದು. ಮಲಗಲು ಒಂದು ನಿರ್ದಿಷ್ಟ ಸಮಯ ಹಾಗೂ ಸ್ಥಳವನ್ನು ಗುರುತಿಸಿಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ಮಲಗಿ ಮಲಗುವ ಜಾಗದಲ್ಲೇ ಕಚೇರಿ ಕೆಲಸ, ಟಿವಿ ನೋಡುವುದು ಇತ್ಯಾದಿ ಇತರೆ ಕೆಲಸ ಮಾಡಬೇಡಿ. ಆ ಸ್ಥಳ ಮಲಗಲು ಮಾತ್ರ ಮೀಸಲಿರಲಿ. ರಾತ್ರಿ ಮಲಗುವ ಮುಂಚೆ ಕನಿಷ್ಠ 2 ಗಂಟೆ ಮೊದಲು ರಾತ್ರಿಯ ಊಟವನ್ನು ಮುಗಿಸಿ. ಸಂಪೂರ್ಣ ಕತ್ತಲಿದ್ದರೆ ಬೇಗ ನಿದ್ರೆ ಆವರಿಸುತ್ತೆ. ಈ ಸರಳ ಉಪಾಯಗಳನ್ನು ಅನುಸರಿಸಿ ನೋಡಿ, ಉತ್ತಮ ನಿದ್ರೆ ಬಂದೇ ಬರುತ್ತೆ. ಆರೋಗ್ಯವಂತ ವ್ಯಕ್ತಿಗಳಿಗೆ 6-8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 6 ಗಂಟೆಗಳ ಕಾಲ ಕನಿಷ್ಠ ನಿದ್ದೆ ಅವಶ್ಯಕ ಅಂದು ರಾತ್ರಿ 12ಕ್ಕೆ ಮಲಗಿ ಬೆಳಗ್ಗೆ 7ಕ್ಕೆ ಏಳುವುದು ಸೂಕ್ತ ಸಮಯ ಅಲ್ಲ. ರಾತ್ರಿ 9:30 ಅಥವಾ 10 ಗಂಟೆಗೆ ಮಲಗಿ ಮುಂಜಾನೆ ಬೇಗ ಏಳುವುದು ಸೂಕ್ತ. ಆಯುರ್ವೇದದ ಪ್ರಕಾರ ಇದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಂಜಾನೆ ಸುಮಾರು 4:30 ಗಂಟೆ ಸಮಯ. ಈ ಸಮಯದಲ್ಲಿ ಏಳುವುದರಿಂದ ಮನಸ್ಸು ಆರೋಗ್ಯಕರವಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ದಿನಪೂರ್ತಿ ಲವಲವಿಕೆ ಎಂದಿರ್ತೀವಿ, ದೇಹಕ್ಕೆ ಆಮ್ಲಜನಕ ಯಥೇಚ್ಛವಾಗಿ ಸಿಗುತ್ತೆ ಅಂತ ಸಂಶೋಧನೆಗಳಿಂದಲೂ ಸಹ ದೃಢಪಟ್ಟಿದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಯಾವ ರೀತಿ ಆಹಾರದಿಂದ ದೇಹಕ್ಕೆ ಪೋಷಣೆ ದೊರೆಯುತ್ತದೆಯೋ ಹಾಗೆ ನಿದ್ದೆಯಿಂದ ಮನಸ್ಸಿಗೆ ಪೋಷಣೆ ದೊರೆಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಒತ್ತಡ ನಿರ್ವಹಣೆಯಲ್ಲಿ ನಿದ್ದೆ ಪ್ರಮುಖ ಪಾತ್ರ ವಹಿಸುತ್ತೆ.

0: ಸರಿಯಾದ ಪ್ರಮಾಣದ ನಿದ್ದೆಯಿಂದ ಜ್ಞಾನೇಂದ್ರಿಯಗಳಿಗೆ ಆರಾಮ ದೊರೆತು ಮನಸ್ಸು ಉಲ್ಲಾಸಕರವಾಗುತ್ತೆ ಮತ್ತು ಚೈತನ್ಯದಾಯಕವಾಗಿರುತ್ತೆ. ಇವು ನಿದ್ದೆಯ ಪ್ರಯೋಜನಗಳು. ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದೇ ಇದ್ರೆ ಅಂಗಮರ್ದ ಅಂದ್ರೆ ಶರೀರ ಭಾರ ಎನಿಸುವುದು, ಕಣ್ಣು ಚುಚ್ಚಿದಂತಾಗುವುದು ಇತ್ಯಾದಿ ಲಕ್ಷಣಗಳು ಉಂಟಾಗುತ್ತೆ. ಪ್ರಮಾಣಕ್ಕೆ ತಕ್ಕಂತೆ ನಿದ್ದೆ ಮಾಡಬೇಕು ನಾವು. ಅತಿಯಾದ ನಿದ್ದೆಯಿಂದಲೂ ಸಹ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು ಹೆಚ್ಚಾಗುತ್ತೆ, ಆಲಸ್ಯ ಇತ್ಯಾದಿ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಥೈರಾಯ್ಡ್, PCOD, ಮಧುಮೇಹ, ಮೈಗ್ರೇನ್, ರಕ್ತದೊತ್ತಡ, ಖಿನ್ನತೆ, ಮಾನಸಿಕ ಒತ್ತಡ ಇತ್ಯಾದಿ ಜೀವನ ಶೈಲಿ ವ್ಯಾಧಿಗಳಲ್ಲಿ ಚಿಕಿತ್ಸೆಯೊಂದಿಗೆ ನಿಮ್ಮ ಅಭ್ಯಾಸಗಳನ್ನು ಸಹ ಈಗ ಹೇಳಿದಂತೆ ಬದಲಿಸಿ ನೋಡಿ, ಬಹುತೇಕ ವ್ಯಾಧಿಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಸೂಕ್ತ ಪ್ರಮಾಣದಲ್ಲಿ, ಸೂಕ್ತ ಸಮಯದಲ್ಲಿ, ಸೂಕ್ತ ರೀತಿಯಲ್ಲಿ ನಿದ್ದೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರಲು ಸಾಧ್ಯ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಆರೋಗ್ಯಕ್ಕಾಗಿ ನಿದ್ದೆ. ಈ ಕುರಿತು ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಎರಡು ಹಾಡುಗಳನ್ನು ಕೇಳಿದ್ರಿ. ಪಿ ಕಾಳಿಂಗರಾವ್ ಅವರ ಧ್ವನಿಲಿದ ಸಾಂಪ್ರದಾಯಿಕ ರಚನೆಯೊಂದನ್ನು ಆಲಿಸಿದ ನಂತರ ಜಯಶ್ರೀ ಅರವಿಂದ್ ಅವರು ಬರೆದ ಗೀತೆಗೆ ಧ್ವನಿಯಾಗಿದ್ದರು ಅರ್ಚನಾ ಉಡುಪ ಮತ್ತು ಎಂ ಡಿ ಪಲ್ಲವಿ.
1: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಶಿಕ್ಷಕರ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟನೆ ಮಾಡಲಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರ ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169ಕ್ಕೆ ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 2026 ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಆರಂಭವಾಗಲಿದೆ. ಈ ಕ್ರೀಡಾಕೂಟದಲ್ಲಿ 19 ದೇಶಗಳ 105 ಕ್ರೀಡಾಪಟುಗಳು ಭಾಗಿಯಾಗುತ್ತಾರೆ. ಭಾರತ ಮೊದಲ ಬಾರಿಗೆ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡುತ್ತಿದೆ. ಸರಣಿಯ 3ನೇ ಹಂತವು ಅಹಮದಾಬಾದ್ನ ಸಬರ್ಮತಿ ನದಿ ದಂಡೆಯಲ್ಲಿ ನಡೆಯುತ್ತಿದ್ದು ಇದೇ 9ರವರೆಗೆ ಜರುಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಅಹಮದ್ ಅಜ್ರೀನ್ ಅಯೂಬ್ ಮತ್ತು ಟಾನ್ ವಿ ಕ್ಯೋಂಗ್ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

8:35 ಸಮಯ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಂದು ಚಿತ್ರಗೀತೆಯನ್ನು ಕೇಳಿ. ಚಿತ್ರಗೀತೆಯನ್ನು ಕೇಳಿದ ನಂತರ ನೀವೆಲ್ಲರೂ ಬೆಳಗ್ಗೆಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿದಿರಾ, ಶುಭೋದಯ ಅಂತ ಹೇಳಿದಿರಾ, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಹಂಚಿಕೊಂಡಿದ್ರಿ. ಯಾರ್ಯಾರು ಏನೇನು ಹೇಳ್ತಾ ಇದ್ರೆ ಎಲ್ಲವನ್ನು ನೋಡ್ತಾ ಹೋಗೋಣ. ಇದೊಂದು ಹಾಡನ್ನು ಕೇಳ್ಬನ್ನಿ. ಮಲೆ ಮಾರುತ ಚಿತ್ರದ ಗೀತೆ ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ವಲ್ಲಭಾಚಾರ್ಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಈ ಗೀತೆ

ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿರುವ ಎಲ್ಲ ಕೇಳುಗರಿಗೆ, ಹಾಗೆ ಸಂದೇಶ ಕಳಿಸದೇ ಇದ್ರೂ ಕೂಡ ವಿವಿಧ ಭಾರತಿಗೆ ಕಿವಿಯಾಗಿರುವಂತಹ ಎಲ್ಲರಿಗೂ ಕೂಡ ಶನಿವಾರದ ಬೆಳಗಿನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಶಿಕ್ಷಕರನ್ನ ಸ್ಮರಿಸ್ತಾ ಇಡೀ ದೇಶದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿ ನೀವು ಕೂಡ ನಮಗೆ ಸಂದೇಶವನ್ನು ರವಾನೆ ಮಾಡಿದ್ದೀರಾ. ಬೆಳಗಿನಿಂದನೂ ಕೂಡ ಸಂದೇಶಗಳು ಬಂದಿದೆ. ಶುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಇಲ್ಲಿಂದ, ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ, ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ, ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಭಾಗ್ಯಲಕ್ಷ್ಮಿ ರಾಜಾಜಿ ನಗರದಿಂದ, ಬೀದರ್ ಗಣೇಶ ನಗರದ ಮುದ್ದ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ, ಹಾಗೆಯೇ ನಮಸ್ಕಾರ ಅಂತ ಹೇಳಿ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪುರತಪ್ಪ ಹೂಗಾರ್ ಶಿಕ್ಷಕರು ಇವರು ಕೂಡ ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದಕ್ಕೆ ನಾವು ಪುಳಕಿತರಾಗಿ ಕಾಯ್ತಾ ಇರ್ತೇವೆ ಅಂತೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಜ್ಯೋತಿ ಮೌನೇಶ್ ಪತ್ತಾರ ಗದಗದಿಂದ, ಹನುಮಂತಪ್ಪ ಉಲ್ಗಮ್ಮನವರ್, ಆಮೇಲೆ ಹೊನ್ನೂರು ಅಲಿ ಅವರು ಕೂಡ ಶಿಕ್ಷಕರ ದಿನಾಚರಣೆಯ ಶುಭ ವಿಷಯಗಳನ್ನು ತಿಳಿಸಿದ್ದಾರೆ. ಚಂದುಲಾಲ್ ಅವರು ಕಲಬುರಗಿಯಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ಖಿಲಾರಿ ಮನೆಯವರೆಲ್ಲರ ಸಂದೇಶ ಬಂದಿದೆ. ಇನ್ನು ಎಸ್ ಜಗದೀಶ್ವರಾಚಾರ್ಯ ಅವರು ಮಹಾಲಕ್ಷ್ಮಿ ಲೇಔಟಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ ಶುಭೋದಯ ಅಂತ ಹೇಳಿದರೆ, ಶಿವಗಂಗಾ ಹೆಬ್ಬಾಳ ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿ ಗ್ರಾಮದ ರಾಜು ಮತ್ತು ರುಕ್ಮಿಣಿಯವರು, ಮತ್ತು ಆಕಾಶವಾಣಿಯ ಅಭಿಮಾನಿ ರೇಡಿಯೋ ಕೇಳುಗ ಅಂಥೇಳಿ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು ಕಳಿಸಿರುವಂಥ ಮೆಸೇಜ್ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಪ್ರತಿದಿನವೂ ತಪ್ಪದೇ ಮಾಹಿತಿ, ಮನರಂಜನೆ, ಸ್ಥಳೀಯ ಸಮಾಚಾರ, ಆಟ, ವಿದ್ಯೆ, ಶಾಲೆ, ಪಾಠ, ವಾರ್ತೆ, ಸಂಗೀತ, ಸಿನಿಮಾ, ರಂಗಭೂಮಿ, ನಾಟಕ, ಸಾಧನೆ, ಪ್ರತಿಭೆ, ಕತೆ, ಪ್ರವಾಸಿ ತಾಣ, ದೇಶ ವಿದೇಶಗಳ ಮಾಹಿತಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಡುವ ನಮ್ಮ ರೇಡಿಯೋ ಕೇಂದ್ರಗಳೇ ನಮಗೆ ಪ್ರತಿದಿನದ ಗುರುಗಳು. ರೇಡಿಯೋ ಕೇಂದ್ರಗಳೇ ಪಾಠಶಾಲೆ, ಕಾರ್ಯಕ್ರಮಗಳೇ ನಮಗೆ ಪಾಠ, ನಿರೂಪಕರೇ ಇಲ್ಲಿಯ ಶಿಕ್ಷಕರು, ನಾವು ವಿದ್ಯಾರ್ಥಿಗಳು. ಎಲ್ಲರಿಗೂ ಕೂಡ ಶಿಕ್ಷಕರ ದಿನದ ಶುಭಾಶಯಗಳು ಅಂತ ಒಂದು ಅದ್ಭುತವಾದ ಮೆಸೇಜ್ ಕಳಿಸಿದರೆ, ಧನ್ಯವಾದಗಳು ನಿಮ್ಮ ಈ ಪ್ರೀತಿಗೆ. ಹೇಮಾ ಶಶಿಕುಮಾರ್ ಅವರ ಸಂದೇಶ ಬಂದಿದೆ. ಚಿದಾನಂದ ಪತ್ತಾರ ಹಿಂಗಣಿ ಕಲ್ಯಾಣಿ ಅವರ ಮೆಸೇಜ್ ಬಂದಿದೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು, ದಿಲೀಪ್ ದೊಡ್ಡಮನಿ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ನೀವು ಒಂದು ರೀತಿಯಲ್ಲಿ ನಮಗೆ ಶಿಕ್ಷಕರು ಅಂತ ರೇಣುಕಾ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಅಂತ ಹೇಳಿದರೆ, ಬಸಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಬೀದರ್ ಇಲ್ಲಿಂದ, ಇವರು ಕೂಡ ನಮಗೆ ಶಿಕ್ಷಣದ ಕುರಿತಾಗಿ, ಶಿಕ್ಷಕರ ಕುರಿತಾಗಿ ನುಡಿಮುತ್ತುಗಳನ್ನು ಹೇಳಿದರೆ ಇಷ್ಟ ಆಯಿತು ಅಂತ ಹೇಳ್ತಾರೆ. ಚನ್ನಪ್ಪ ಜೆ ಪಿ ನಗರ ಇವರ ಸಂದೇಶ ಬಂದಿದೆ. ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ಮೆಸೇಜ್ ಮಾಡಿದರೆ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಹಳೆಯೂರು ಕಾಕನಕೋಟೆಯಿಂದ, ಪಾರೆ ಹೊಸಹಳ್ಳಿ ಕೋಲಾರ ತಾಲೂಕು ರಾಹುಲ್ ಗೌಡ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಮನೆಯವರು, ಹರಿಪ್ರಕಾಶ್ ಮಲ್ಲೇಶ್ವರಂದ ಹೇಳ್ತಾ ಇದ್ದಾರೆ, ಕಪ್ಪನಪೇಟೆ ಕಾಮಾಕ್ಷಿ ತುಂಬ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟ್ ಸಾಂಗ್ ಅಂತ ಹೇಳಿ, ಮತ್ತಾರು ನಳಿನಾ ಲಂಕೇಶ್ ವಿಜಯನಗರದಿಂದ, ಪ್ರೇರಣಾ ಹೊಸೇಕರ್ ಮತ್ತು ಮನೆಯವರು, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ, ಹಾಗೆಯೇ ತೀರ್ಥೇಶ್ ಚನ್ನಪಟ್ಟಣದಿಂದ, ಸುಜಯ್ ಬೆಂಗಳೂರಿನಿಂದ ಶಿಕ್ಷಕರ ದಿನಾಚರಣೆ ಕಾವ್ಯಾನಂದ ಅವರ ಬಗ್ಗೆ ಹೇಳಿದ್ರಿ, ಚೆನ್ನಾಗಿತ್ತು ಆ ಹಾಡು ಅಂತ. ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ಮಂಡ್ಯದಿಂದ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದರೆ, ಹೀಗೆ ಸಂದೇಶಗಳ ಸುರಿ ಮಳೆ ಇನ್ನೂ ಹರಿದು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನು ಮತ್ತೊಂದು ಭಾಗದಲ್ಲಿ ನಾವು ನೋಡೋಣ. ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ, ಶುಭೋದಯ ಕರ್ನಾಟಕ ಈ ಕಾರ್ಯಕ್ರಮ 8:30 ನಿಮಿಷದಿಂದ ಮುಂದುವರಿಯುತ್ತೆ. ಈಗ 8:15 ನಾವು ಇಂಗ್ಲಿಷ್

0: ವಾರ್ತಾ ಪ್ರಸಾರವನ್ನ ಕೇಳಿ ಮತ್ತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಹಿಂತಿರುಗೋಣ.
1: ನಮಸ್ಕಾರ.
2: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ.

0: 102.9 ಎಫ್ಎಂ ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 8:31:45
1: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ August 26-September 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ, ಕಾವೇರಿ ಹ್ಯಾಂಡ್ಲೂಮ್ಸ್, ಬೆಂಗಳೂರು.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮತ್ತೆ ಶುರುವಾಗಿದೆ. ಚಿತ್ರಗೀತೆಗಳನ್ನ ನಾವು ಕೇಳ್ತಾ ಸಾಗೋಣ. ಸೆಪ್ಟೆಂಬರ್ 5 ಈಗಾಗಲೇ ನಮಗೆ ಗೊತ್ತಾಗಿದೆ, ದೇಶದೆಲ್ಲೆಡೆ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗೆಯೇ ಮತ್ತಷ್ಟು ಜನ್ಮ ದಿನಗಳು, ಯಾರೆಲ್ಲ ಈ ದಿನ ಜನಿಸಿದ್ರು ಅಂತ ನಾವು ಚೆಕ್ ಮಾಡಿದಾಗ ಆಶಾ ಭಟ್ ಅವರು, ಅಂದರೆ ನಟಿಯಾಗಿದ್ದರು, ಮಾಡೆಲ್ ಆಗಿದ್ದಂಥ ಆಶಾ ಭಟ್ ಅವರ ಜನ್ಮದಿನ ಸೆಪ್ಟೆಂಬರ್ 5. ಆಶಾ ಭಟ್ ಅಂದ ತಕ್ಷಣ ನಮಗೆ ರಾಬರ್ಟ್ ಚಿತ್ರದ ಕಣ್ಣು ಹೊಡೆಯಾಕ ಅನ್ನುವ ಹಾಡೆ ನೆನಪಾಗುತ್ತೆ. ಆಶಾ ಭಟ್ ಅವರು ಆ ಸಿನಿಮಾದಲ್ಲಿ ಕೂಡ ತಮ್ಮ ಅದ್ಭುತವಾದ ಅಭಿನಯವನ್ನು ನೀಡಿದರು. ಆಶಾ ಭಟ್ ಅವರು ಮಿಸ್ ಸೂಪರ್ ನ್ಯಾಷನಲ್ ಕಿರೀಟವನ್ನು ಮುಡಿಗೇರಿಸಿಕೊಂಡಂತಹ ನಟಿ. ಹಿಂದಿ ಸಿನಿಮಾದಲ್ಲಿ ಕೂಡ ಇವರು ಕೆಲಸ ಮಾಡಿದರು. ಅದಾದಮೇಲೆ ರಾಬರ್ಟ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ತಮ್ಮದೇ ಆದಂಥ ಒಂದು ಫೌಂಡೇಶನ್ ಕೂಡ ಶುರು ಮಾಡಿಕೊಂಡು ಅದರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯವರು. ಮೂಡುಬಿದ್ರೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದರು. ಕಾಲೇಜಿನಲ್ಲಿ

ಇರಬೇಕಾದ್ರೇನೆ ಫ್ಯಾಷನ್ ಲೋಕಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲಿಂದ ಮಿಸ್ ಸುಪ್ರಾ ಇಂಟರ್ನ್ಯಾಷನಲ್ ಕಿರೀಟವನ್ನು ಮುಡಿಗೇರಿಸಿಕೊಂಡ್ರು. ಸಾಕಷ್ಟು ಜಾಹೀರಾತು ಪ್ರಪಂಚದಲ್ಲಿ ಕೆಲಸ ಮಾಡಿದ್ರು, ಮಾಡೆಲ್ ಆಗಿದ್ದಾರೆ. ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ನಂತರ ತಮ್ಮ ಮಾಡೆಲ್ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಶಾ ಭಟ್ ಅವರು. ನಾವೀಗ ರಾಬರ್ಟ್ ಚಿತ್ರದ ಇದೇ ಸೊಗಸಾದ ಹಾಡನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಈ ಹಾಡನ್ನು ಬರೆದದ್ದು ಯೋಗರಾಜ್ ಭಟ್ ಅವರು. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. 2021 ದರ್ಶನ್, ವಿನೋದ್ ಪ್ರಭಾಕರ್, ಆಶಾ ಭಟ್, ಜಗಪತಿ ರಾಜು, ರವಿಕಿಶನ್ ಇವರೆಲ್ಲರೂ ಸೇರಿದ ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಇತ್ತು. ಆಶಾ ಭಟ್ ಅವರ ಜನ್ಮದಿನ ಇಂದು. ಕೇಳೋಣ ಅವರದ್ದೇ ಒಂದು ಹಾಡು.

ಗೌರಿ ಲಂಕೇಶ್ ಅವರ ಹೆಸರನ್ನ ನಾವೆಲ್ಲರೂ ಕೇಳಿದ್ದೇವೆ. ಪತ್ರಕರ್ತರು, ಪ್ರಗತಿಪರ ವಿಚಾರ ಧಾರೆಯ ಮಹಿಳಾ ಪತ್ರಕರ್ತೆಯಾಗಿದ್ದರು. ಗೌರಿ ಲಂಕೇಶ್ ಅವರು ಲಂಕೇಶ್ ಅವರ ಮಗಳು. ಇವರು ಹುಟ್ಟಿದ್ದು 1967 ಜನವರಿ 29. ಇವರು ನಿಧನರಾಗಿದ್ದು, ನಮ್ಮನಾಗಲಿದ್ದು 5 ಸೆಪ್ಟೆಂಬರ್. ಹೌದು, ಗೌರಿ ಲಂಕೇಶ್ ಅವರ ಒಂದು ವಿಚಾರಧಾರೆ, ಅವರ ಒಂದು ನಿರ್ಭೀತ

0: ಮನೋಭಾವದಿಂದಾಗಿ ಅವರು ಸಾಕಷ್ಟು ಹೆಸರಾಗಿದ್ದರು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಚಾರಗಳನ್ನು ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದರು. ಸೆಪ್ಟೆಂಬರ್ 5, 2017 ಅವರು ಅಸುನೀಗಿದ್ರು. ಅವರ ನೆನಪಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರ ಸಂಸ್ಮರಣಾ ಸಭೆ ಹಾಗೆ ಕಾರ್ಯಾಗಾರಗಳನ್ನು ಕೂಡ ಅವರ ಪ್ರೀತಿಪಾತ್ರರು ಅಭಿಮಾನಿಗಳು ಹಂಚಿಕೊಳ್ತಾರೆ.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
2: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪಾ ಮಹಾದೇವ್ ಗುಮ್ಮಟಿ. ನಮಸ್ಕಾರ, ನಮ್ಮ ಅನುದಿನದ ಸಂಗಾತಿ, ವಿವಿಧ ಭಾರತೀಯ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾದೋಪಾಸನೆ, ಭಾವಗೀತೆ, ಭಕ್ತಿಗೀತೆ, ಕನ್ನಡ ರತ್ನ ಭಂಡಾರ ಕೇಳಿ ಖುಷಿಯಾಯಿತು ಅಂತ ಹೇಳ್ತಾರೆ. ನಿರ್ಮಲ ಅವರು ಗುರುಕುಂಟೆ ಪಾಳ್ಯದಿಂದ ಸೊಗಸಾದ ಹಾಡುಗಳು ಅಂತ ಹೇಳಿದ್ರೆ, ಉಷಾ ಗೋಪಾಲ್ ಕತ್ರಿಗುಪ್ಪಿಯಿಂದ ಹೇಳ್ತಾ ಇದ್ರೆ, ರಾಜು ಅನಂತಸ್ವಾಮಿ ಪಿ ಕಾಳಿಂಗರಾವ್ ಅವರ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ, ನನ್ನೆಲ್ಲ ಉಪಾಧ್ಯಾಯ ಮಿತ್ರರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಅಂತ ರವಿ ಹಿರಿಯೂರಿನಿಂದ ಮೆಸೇಜ್ ಮಾಡಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ನಾವು ಈಗ ಹಿರಿಯ ನಾಗರಿಕರು, ಕನ್ನಡ ವಿವಿಧ ಭಾರತಿ ನಿಲಯ ನಮ್ಮ ಶಾಲೆ, ನೀವು ನಮ್ಮ ಶಿಕ್ಷಕರು, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹಿಂದಿ ಭಾಷೆ ವಿವಿಧ ಭಾರತಿ ವಾಹಿನಿ ದೇಶ್ ಕಿ ಧಡ್ಕನ್ ಅಂದರೆ, ನಮ್ಮ ಕನ್ನಡ ವಿವಿಧ ಭಾರತಿ ವಾಹಿನಿ ವಿಶ್ವಕ್ಕೆ ಧಡ್ಕನ್ ಅಂದರೆ ತಪ್ಪಾಗೋದಿಲ್ಲ ಅಲ್ವಾ ಅಂತ ಕೇಳಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ವಿವಿಧ ಭಾರತಿ ಕೇಳ್ತಾರೆ ಯಾವಾಗಲೂ. ಇನ್ನು ವರಲಕ್ಷ್ಮಿಯವರು ಕೂಡ ಹೇಳ್ತಾ ಇದ್ರೆ, ಹೌದು, ನೂರಕ್ಕೆ ನೂರು ಸತ್ಯ, ವಿವಿಧ ಭಾರತಿ ಒಂದು ಯೂನಿವರ್ಸಿಟಿ ಹಾಗೆ ಅಂತ ಹೇಳಿ ಅವರ ಮಾತುಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ ಗುರು ಅಜ್ಞಾನದ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕಿಗೆ ಕೊಂಡೊಯ್ಯುವ ಶಕ್ತಿ ಅರಿವೇ ಗುರು. ಗುರುವಿನಿಂದ ಕಲಿತ ವಿದ್ಯೆ ಯಾವತ್ತೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸುತ್ತೆ ಅಂತೆಲ್ಲ ಹೇಳಿದ್ರಿ. ಎಲ್ಲ ಗುರುಗಳಿಗೂ ಕೂಡ ಸಪ್ರೇಮ ನಮಸ್ಕಾರಗಳು ಅಂತ ಹೇಳಿ, ಚೆನ್ನಾಗಿತ್ತು ಕನ್ನಡ ರತ್ನ ಭಂಡಾರ, ಮತ್ತು ಭಾವಗೀತೆ ಭಕ್ತಿಗೀತೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ವರಲಕ್ಷ್ಮಿಯವರು ಪೀಣ್ಯದಿಂದ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮಮೂರ್ತಿಯವರ ಸಂದೇಶ ಬಂದಿದೆ. ಚಾಮರಾಜನಗರ ಕಬ್ಬೇಪುರದ ಮಂಜುನಾಥ್ ಅವರು, ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ, ಮತ್ತೊಬ್ಬರು ಈಚಲಬಿಡು ಸಕಲೇಶ್ಪುರ ಇಲ್ಲಿಂದ ನಾಗೇಂದ್ರ ಅವರ ಮೆಸೇಜ್ ಬಂದಿದೆ. ದಿಸ್ ಈಸ್ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತಾ ಇದ್ದ ವಾರ್ತೆಗಳಲ್ಲಿ ದಿಸ್ ಈಸ್ ಆಕಾಶವಾಣಿ ಅಂತ ಕೇಳಿ ತುಂಬಾ ಖುಷಿಯಾಯಿತು ಅಂತ ಮಹದೇವಾರಾಧ್ಯ ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಇನ್ನು ಶುಭೋದಯ ಅಂತ ಹೇಳಿ ತೀರ್ಥಪ್ಪ ಗಂಗಶೆಟ್ಟಿ ತಿಮ್ಮಸಾಗರ ಬಾಗಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಡನ್ನು ಕೇಳಿ ಸುಮ್ಮನೆ ಇರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ, ನಿನ್ನ ನೋಡಿ ಸುಮ್ಮನೆ ಹಂಗಿರಲಿ, ಕಣ್ಣು ಹೊಡಿಯೋಕೆ ಹಾಡು ಚೆನ್ನಾಗಿತ್ತು ಅಂತ ನಾಗರತ್ನ ಅವರು ರಾಜಾಜಿ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇರೋದು. 8:45 ಸಮಯವಾಗಿದೆ. ಈಗ ಬೊಂಬಾಟಾಗಿರುವಂಥ ಎರಡು ಹಾಡುಗಳನ್ನು ಕೇಳ್ಬನ್ನಿ. ಪಾವನಗಂಗಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಶಿವದೇಶಂಕರ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಅದರ ಜೊತೆಗೆ ತಗೊಳ್ಳಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿದ್ರಿ ಸಹೋದರರ ಸವಾಲ್ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಚಿವುದೇ ಶಂಕರ್ ಅವರು ಹಾಡನ್ನು ಬರೆದಿದ್ರು, ಸತ್ಯಂ ಅವರ ಸಂಗೀತ ಇತ್ತು. ಗಾಳಿಮಾತು ಚಿತ್ರಕ್ಕಾಗಿ ಚಿವುದೇ ಶಂಕರ್ ಅವರು ಬರೆದ ಗೀತೆಗೆ ಧ್ವನಿಯಾಗಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಹೌದು, 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 9:01. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ 9 ನಂತರ ವಿವಿಧ ಭಾರತಿಯಲ್ಲಿ ಕೇಳಿ ಇಂದಿನ ವಿಶೇಷ. ಸೆಪ್ಟೆಂಬರ್ 1 ಶಿಕ್ಷಕರ ದಿನವನ್ನಾಗಿ ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇಶದ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ, ಶಿಕ್ಷಣ ಕ್ಷೇತ್ರಕ್ಕೆ ಇವರು ಕೊಟ್ಟ ಕೊಡುಗೆಯನ್ನು ಸ್ಮರಿಸುತ್ತಾ ಹಾಗೆ ಎಲ್ಲ ಶಿಕ್ಷಕ ವರ್ಗಕ್ಕೆ ಗೌರವವನ್ನು ಸಲ್ಲಿಸುವ ದಿನ ಇಂದು. ಶಿಕ್ಷಕರ ದಿನ ಹಾಗೂ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾಗಿ ಒಂದೆರಡು ಮಾತುಗಳನ್ನಾಡ್ತಾ ಚಿತ್ರಗೀತೆಗಳ ಜೊತೆಗೆ ಸಾಗುವ ಈ ಪಯಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿದ್ದೀರಾ. ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು.
1: ಎದೆ ತುಂಬಿ ಹಾಡಿದೆನು ಅಂದು ನಾನು.
2: ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
2: ಭಾರತದ ಎರಡನೆಯ ರಾಷ್ಟ್ರಪತಿ, ಶಿಕ್ಷಣ ತಜ್ಞ, ಸಮರ್ಥ ಆಡಳಿತಗಾರ, ಶ್ರೇಷ್ಠ ತತ್ವಶಾಸ್ತ್ರಜ್ಞ, ದಾರ್ಶನಿಕರೆಲ್ಲ ದೊರೆಗಳಾಗಬೇಕು, ದೊರೆಗಳು ದಾರ್ಶನಿಕರಾಗಬೇಕು. ಹೌದು, ದಾರ್ಶನಿಕರೆಲ್ಲ ದೊರೆಗಳಾಗಬೇಕು, ದೊರೆಗಳು ದಾರ್ಶನಿಕರಾಗಬೇಕು ಅನ್ನುವ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋನ ಆದರ್ಶವನ್ನು ಸಾಕಾರಗೊಳಿಸಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು. ದೇಶದ ರಾಷ್ಟ್ರಪತಿಯಾಗಿ ಅವರು ಆಯ್ಕೆಯಾದಾಗ ಇದು ತತ್ವಜ್ಞಾನಕ್ಕೆ ಸಂದ ಗೌರವ ಅಂತ ಹೇಳಿದ್ರು ಜಗದ್ವಿಖ್ಯಾತ ದಾರ್ಶನಿಕ ಡಾಕ್ಟರ್ ರಝೆಲ್ ಅವರು. ವೇದ ವೇದಾಂತಗಳನ್ನು ಡಾಕ್ಟರ್ ರಾಧಾಕೃಷ್ಣನವರು ತಮ್ಮ ಧಮನಿಗಳಲ್ಲಿ ಆವಾಹಿಸಿಕೊಂಡು ಅವರ ರಕ್ತಗಳಲ್ಲಿ ಇದು ಹರಿಯುತ್ತಿತ್ತು. ಸೆಪ್ಟೆಂಬರ್ 5 ಇಂದು ಅವರ ಜನ್ಮದಿನ, ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ.

ಶಾಲೆಗೆ ಸಂಬಂಧಿಸಿದ ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಈ ಸಿನಿಮಾದ ಹಾಡನ್ನು ಬರೆದದ್ದು ಕೆ ಕಲ್ಯಾಣ್ ಅವರು, ಸುನಿಧಿ ಗಣೇಶ್, ಆಶಾ ಭಟ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ವಾಸುಕಿ ವೈಭವ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಅಪರಂಜಿ ಮಕ್ಕಳು ಚಿತ್ರದ ಗೀತೆಯನ್ನು ಬರೆದವರು ನೃಪತುಂಗ. ರಾಜಹಂಸ ಅವರ ಸಂಗೀತ, ನಂದಿತಾ ವಿದ್ಯಾ ಶುಕ್ಲ ಮತ್ತು ಚಂದ್ರಿಕಾ ಗುರುರಾಜ್ ಹಾಗೆ ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ದರು. ಶಿಕ್ಷಕರ ದಿನವನ್ನಾಗಿ ಈ ದಿನ ಆಚರಿಸಲಾಗ್ತಾ ಇದೆ. ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ದೇಶದ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಟ್ಟ ಕೊಡುಗೆಯನ್ನು ಸ್ಮರಿಸುತ್ತಾ ಎಲ್ಲ ಶಿಕ್ಷಕ ವರ್ಗಕ್ಕೆ ಗೌರವಿಸುವ ದಿನ ಎಂದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾತೃಭಾಷೆ ತೆಲುಗು, ಆದರೆ ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅವರಿಗೆ ಅಪಾರವಾದ ಪಾಂಡಿತ್ಯವಿತ್ತು. ವೇದ ಉಪನಿಷತ್ತುಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ರು. ಶಿಕ್ಷಣ, ಸಂಸ್ಕೃತಿ, ಸಾಹಿತ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ಆದರೂ ಅವರ ಆಸಕ್ತಿ ಅಪಾರವಾದದ್ದು. ಇಂತಹ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಅವರು ಸಾಕಷ್ಟು ಬರವಣಿಗೆಯನ್ನು ನೀಡಿದ್ದಾರೆ. ಅವರು ಮುಖ್ಯವಾಗಿ ತತ್ವಶಾಸ್ತ್ರದಲ್ಲಿ ಬಿಎ ಪದವಿಯನ್ನು ಓದಿದ್ರು, ಹಾಗಾಗಿ ತತ್ವಶಾಸ್ತ್ರದ ಕಡೆಗೆ ಕೂಡ ಇವರ ಒಲವು ಹೆಚ್ಚಾಗಿತ್ತು. ತತ್ವಶಾಸ್ತ್ರದ ಅಧ್ಯಯನ ಬದುಕಿನ ಕೊನೆಯವರೆಗೂ ಸಾಗಿತ್ತು. ಅಗಾಧವಾದ ಓದು ಹಾಗೂ ತತ್ವಶಾಸ್ತ್ರವನ್ನು ಇವರು ಅರ್ಥ ಮಾಡಿಕೊಂಡು ಆ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಸಮಾಜಕ್ಕೆ ನೀಡಿದರು. ಬ್ರಹ್ಮಚರ್ಯ ಹಾಗೂ ಬ್ರಹ್ಮಜ್ಞಾನ ಇವುಗಳಿಗೆ ಸಂಬಂಧಿಸಿದ ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮದೇ ಆದ ಅರ್ಥವಂತಿಕೆಯನ್ನು ನೀಡಿದ್ದಾರೆ. ತತ್ವಶಾಸ್ತ್ರ ಅಥವಾ ಆಧ್ಯಾತ್ಮವಿದ್ರೆ ವಿದ್ಯೆ, ಇದು ಬರೀ ಚಿಂತನ ವಿಧಾನ ಅಲ್ಲ, ಅದು ಮಾದರಿಯಾಗಿ ಬದುಕುವ ವಿಧಾನ ಅನ್ನುವುದನ್ನು ಅವರು ಕಾರ್ಯತಃ ಸಾಧಿಸಿ ತೋರಿಸಿದರು. ಅಖಂಡ ಪಾಂಡಿತ್ಯ,

9:22 ಸಮಯ ಆಗಿದೆ. ಶಿಶಿರ ಚಿತ್ರದ ಹಾಡು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ದು, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ, ಅಜನೀಶ್ ಲೋಕನಾಥ್ ಮತ್ತು ಚೈತ್ರ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಇಂದಿನ ವಿಶೇಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ದೇಶದ ಶಿಕ್ಷಣ ಹಾಗೂ ತತ್ವಶಾಸ್ತ್ರ ಕ್ಷೇತ್ರಗಳಿಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಕೊಟ್ಟ ಕೊಡುಗೆ ಅಪೂರ್ವವಾದದ್ದು. ಇವರ ಜೀವನ ಆರಂಭವಾಗಿದ್ದು ತತ್ವಶಾಸ್ತ್ರದ ಅಧ್ಯಾಪನ ವೃತ್ತಿಯಿಂದ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವೃತ್ತಿಯನ್ನು ಆರಂಭಿಸಿದರು. ಆನಂತರ ಅದೇ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾದರು. 1918-21 ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಅವರ ಬಳಿ ವೇದಾಂತವನ್ನು ಕಲಿತ ಅನೇಕ ಮಂದಿ ಶಿಷ್ಯರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮುಂದೆ ಘನ ವಿದ್ವಾಂಸರಾಗಿ ಅರಳಿದರು. ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಕಿಂಗ್ ಜಾರ್ಜ್ ಕಾಲೇಜಿನ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ 1921-31 ಸೇವೆ ಸಲ್ಲಿಸಿದರು. ಆಗಲೇ ಇವರಿಗೆ ಗುರುದೇವ ರವೀಂದ್ರ ಮತ್ತು ಮಹಾತ್ಮ ಗಾಂಧೀಜಿಯವರ ಪರಿಚಯವಾಯಿತು. 1931 ಆಂಧ್ರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನೇಮಕವಾಗಿ 1936 ಸೇವೆ ಸಲ್ಲಿಸಿದರು. 1937 ಕಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. ಆನಂತರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾದರು. ಅದಾದ ನಂತರ ದೆಹಲಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ರಾಧಾಕೃಷ್ಣನ್ ಅವರ ಹೆಸರು ಹೊರ ದೇಶಗಳಿಗೂ ಕೂಡ ವಿಸ್ತಾರವಾಯಿತು. ಪೌರ್ವಾತ್ಯ, ಧರ್ಮ ಹಾಗೂ ನೀತಿಶಾಸ್ತ್ರದ ಪ್ರಾಧ್ಯಾಪಕರಾಗಿ 1932-52 ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ನೇಮಕವಾದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಪ್ರಥಮ ಭಾರತೀಯ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದರು.

ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆಯನ್ನ ಬರೆದವರು ಸೋಸಲೆ ಅಯ್ಯ ಶಾಸ್ತ್ರಿಗಳು. ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಮತ್ತು ಹಾಡುಗಾರಿಕೆ ಇತ್ತು. ಟಿಜಿ ಲಿಂಗಪ್ಪ ಅವರ ಜೊತೆಗೆ ಕೋಮಲಾರಾಣಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಹಾಗೆಯೇ ಜೀವನ ಜೋಕಾಲಿ ಚಿತ್ರದ ಗೀತೆ ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಇಂದಿನ ವಿಶೇಷವೇ ಶಿಕ್ಷಕರ ದಿನ. ನಮ್ಮ ಕೇಳುಗರೊಬ್ಬರು ಮೆಸೇಜ್ ಮಾಡಿ ಹೇಳ್ತಾ ಇರುವ ಹಾಗೆ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಿಂಹಾಸನ ಅಂತ ಬರೆದಿದ್ದಾರೆ. ಅವರು ಹೇಳೋ ಹಾಗೆ ಹೌದು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನವನ್ನು ಆಚರಿಸಬೇಕು ಅಂತ ಹೇಳಿ ಸ್ನೇಹಿತರೆಲ್ಲ ಕೇಳಿದಾಗ, ನನ್ನ ಜನ್ಮದಿನವನ್ನು ಪ್ರತ್ಯೇಕವಾಗಿ ಆಚರಿಸುವ ಅವಶ್ಯಕತೆ ಇಲ್ಲ, ಎಲ್ಲ ಶಿಕ್ಷಕರ ಗೌರವಾರ್ಥವಾಗಿ ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಅಂತ ಹೇಳಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮನ್ನು ಸಂಪೂರ್ಣವಾಗಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಸೇವೆಯಲ್ಲಿ ತೊಡಗಿಸಿಕೊಂಡರು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಗಳ ತೀವ್ರ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಶಿಕ್ಷಣ ಸೇವೆ, ತಾತ್ವಿಕ ವಿಚಾರಧಾರೆ, ಸಾಹಿತ್ಯ ಸೃಷ್ಟಿ ಇವನ್ನೆಲ್ಲ ಅವರು ನಿರ್ವಹಿಸಿದರು. ಅಂದರೆ ರಾಧಾಕೃಷ್ಣನ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ಅಪರೂಪದ್ದು. ಹಾಗೆಯೇ ಅವರು ರಾಜತಾಂತ್ರಿಕರಾಗಿ ಜಪಾನ್, ಸಿಂಗಾಪುರ, ಇಂಡೋನೇಷ್ಯಾ, ಚೀನಾ, ಬೆಲ್ಜಿಯಂ, ಪೋಲೆಂಡ್, ಸೋವಿಯತ್, ರಷ್ಯಾ, ಹಂಗರಿ, ಬಲ್ಗೇರಿಯಾ ಹೀಗೆ ಸಾಕಷ್ಟು ದೇಶಗಳ ಜೊತೆಗೆ 1956 ಕೂಡ ಚೀನಾ, ಮಂಗೋಲಿಯಾ, ಹಾಂಗ್ಕಾಂಗ್ ಈ ದೇಶಗಳಿಗೆ ಭೇಟಿ ಕೊಟ್ಟು ಆ ದೇಶಗಳ ಜೊತೆಗೆ ದೇಶದ ಸಂಬಂಧ ವೃದ್ಧಿಸುವ ಹಾಗೆ ಶ್ರಮಿಸಿದರು. ಗ್ರೇಟ್ ಬ್ರಿಟನ್, ನೇಪಾಳ್, ರಷ್ಯಾ, ಐರ್ಲೆಂಡ್ ದೇಶಗಳಿಗೆ ಭೇಟಿ ನೀಡಿ ಒಂದು ರಾಜಕೀಯ ಮುತ್ಸದ್ದಿಯಾಗಿ ಜಾಗತಿಕ ಭ್ರಾತೃತ್ವಕ್ಕಾಗಿ ಅವರು ಶ್ರಮಿಸಿದರು.

ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಪಿ ವಿ ಶ್ರೀನಿವಾಸ್ ಅವರು ದನಿಯಾಗಿದ್ರು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷವೇ ಶಿಕ್ಷಕರ ದಿನಾಚರಣೆ. ಈಗಾಗಲೇ ನಾವು ಮಾತಾಡ್ತಾ ಇರುವ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಅಷ್ಟು ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಹಲವು ಕ್ಷೇತ್ರಗಳಿಗೆ ರಾಧಾಕೃಷ್ಣನ್ ಅವರು ಕೊಟ್ಟ ಕೊಡುಗೆಯನ್ನು ಕಂಡು ಅನೇಕ ರಾಷ್ಟ್ರಗಳು ಅವರಿಗೆ ಗೌರವವನ್ನು ನೀಡಿವೆ, ಪುರಸ್ಕಾರವನ್ನು ಮಾಡಿವೆ. ನೈಟ್ಹುಡ್ 1931, ಹಾಗೆಯೇ ಟೆಹರಾನ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್, ನೇಪಾಳದ ತ್ರಿಭುವನ ವಿಶ್ವವಿದ್ಯಾಲಯ ನೀಡಿದ ಗೌರವ ಡಿಲಿಟ್, ಪೆನ್ಸಿಲ್ವೇನಿಯಾದ ಗೌರವ ಡಾಕ್ಟರ್ ಆಫ್ ಲಾ, ಮಾಸ್ಕೋ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್, ಐರ್ಲೆಂಡ್ ನ್ಯಾಷನಲ್ ವಿಶ್ವವಿದ್ಯಾಲಯ ನೀಡಿದ ಗೌರವ ಡಾಕ್ಟರ್ ಆಫ್ ಲಾ, ಇದರ ಜೊತೆಗೆ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ರೋಮ್ ಮುಂತಾದ ವಿಶ್ವವಿದ್ಯಾಲಯಗಳು ನೀಡಿದ 100 ಗೌರವ ಪುರಸ್ಕಾರಗಳು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಸಂದಿವೆ. ಮುಖ್ಯವಾಗಿ ಬಕಿಂಗ್ಹ್ಯಾಮ್ ಅರಮನೆ ನೀಡಿದ ಆರ್ಡರ್ ಆಫ್ ಮೆರಿಟ್ ಗೌರವ ಸದಸ್ಯತ್ವ. ಹೀಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಬದುಕಿನುದ್ದಕ್ಕೂ ಸಾಧ್ಯವಾದಷ್ಟು ಕೊಡುಗೆಯನ್ನು ಶಿಕ್ಷಣ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೀಡಿ ಗೌರವಕ್ಕೆ ಪುರಸ್ಕೃತರಾದರು. ಅವರು ಒಂದು ಕಡೆ ಹೇಳ್ತಾರೆ, ಹಿರಿಯರಿಂದ ಕಿರಿಯರಿಗೆ ಬರಬಹುದಾದ ಹುಟ್ಟಿನ ಹಿರಿಮೆಯನ್ನಾಗಲಿ ಸಂಪತ್ತಿನ ಸೊಬಗನ್ನಾಗಲಿ ನಾನು ನನ್ನ ಎಳೆತನದಲ್ಲಿ ಕಾಣಲಿಲ್ಲ. ನಾನು ನಾನಾಗಿಯೇ ಬಾಳಿದೆ, ನಾನಾಗಿಯೇ ಬೆಳೆದೆ, ದೇವರ ದಯದಿಂದ ಮಾತ್ರ ಬೆಳಕು ಕಂಡೆ. ಇಂತಹ ಮಾತುಗಳನ್ನು ಗಮನಿಸಿದ ಹಿರಿಯರು ಹೇಳ್ತಾರೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬದುಕನ್ನು ನೋಡಿದ ರೀತಿಯೇ ಬೇರೆ. ಅವರು ಆದರ್ಶಪ್ರಾಯರಾಗಿ ಬಾಳಿದರು. ತತ್ವಶಾಸ್ತ್ರ, ಸಾಹಿತ್ಯ, ಆಡಳಿತ, ರಾಜಕೀಯ, ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ವತ್ಪೂರ್ಣ ಕೆಲಸವನ್ನು ಮಾಡಿ ಮೇರು ಸದೃಶ ಸಾಧನೆಯನ್ನು ಮಾಡಿದರು. ಮಹಾನ್ ವಾಗ್ಮಿ, ಮಹಾನ್ ಮಾನವತಾವಾದಿ, ಮನುಕುಲದ ಶ್ರೇಯಸ್ಸಿಗಾಗಿ ಬದುಕಿಡಿ ದುಡಿದರು. ಅವರದ್ದು ಅಪೂರ್ವವಾದ ಮಾತುಗಾರಿಕೆ, ಅಪರೂಪದ ಶಬ್ದ ಸಂಯೋಜನೆ, ಮಾತು ಬರಹ ಎರಡೂ ಅತ್ಯಂತ ಸ್ಫುಟವಾದದ್ದು. ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸುವುದಕ್ಕಾಗಿಯೇ ಈ ದಿನ ಸೆಪ್ಟೆಂಬರ್ 5 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಮಹಾನ್ ದಾರ್ಶನಿಕ, ಶಿಕ್ಷಣ ತಜ್ಞ ಹಾಗೂ ಮಹಾನ್ ಪರಿಪೂರ್ಣ ಮಾನವತಾವಾದಿ ಎಂದೇ ಬಣ್ಣಿಸಲಾಗುತ್ತದೆ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಕೆಎಸ್ ನರಸಿಂಹಸ್ವಾಮಿಗಳು ಬರೆದ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದರು ಸಿ ಅಶ್ವಥ್ ಅವರು. ದನಿಯಾಗಿದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಏಕ್ತಾನೆ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಚಿತ್ರದ ಹಾಡು ಕೇಳಿದ್ರಿ. ಕೆ ಕಲ್ಯಾಣ್ ಅವರು ಬರೆದಿದ್ದು, ಭಾರದ್ವಾಜ್ ಅವರ ಸಂಗೀತ ಸಂಯೋಜನೆ, ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ದರು. 102.9 ಎಫ್ ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ದೀರಾ. ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ಮೆಸೇಜ್ ಮಾಡಿದ್ದಾರೆ, ಶಿಕ್ಷಕರ ದಿನದ ಶುಭಾಶಯಗಳು ಅಂತ ಹೇಳಿದರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕೂಡ ಹೇಳಿದರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಕೂಡ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ ಬರ್ತಾ ಇದೆ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶಕ್ಕೆ ನೀಡಿದ ಅಮೂಲ್ಯ ಕೊಡುಗೆ, ಆದರ್ಶ ಜೀವನ ಎಲ್ಲವೂ ಕೂಡ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ ಶಿಕ್ಷಕರಿಗೆ ಸಂಬಂಧಿಸಿದ ಒಂದು ಮಾತನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯಾರವರು ಹೆಸರೇನು ಹಾಕಿಲ್ವಲ್ಲಪ್ಪ, ಅಶ್ವಥ್ ನಾರಾಯಣ ಅಜ್ಜೆ ಇವರು ಕಳಿಸಿರೋ ಸಂದೇಶ ಬಂದಿದೆ. ಪುಷ್ಪ ಶಾನ್ಭಾಗ್ ಅವರು ಗದಗ್ನಿಂದ, ಹರೀಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಎನ್ ಆರ್ ಕೃಷ್ಣಮೂರ್ತಿ, ಗುರು ಅಂದರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಶಕ್ತಿ ಗುರು, ಆದರ್ಶ ಶಿಕ್ಷಕರು, ಮಾಜಿ ರಾಷ್ಟ್ರಪತಿ, ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯ, ಹಾಗೆ ಶಿಕ್ಷಕರ ದಿನದ ಒಂದು ಹಾರ್ದಿಕ ಶುಭಾಶಯ ಅಂತ ಕೂಡ ಹೇಳಿದ್ದಾರೆ. ಹೀಗೆ ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಸಂದೇಶಗಳು ನಮ್ಮ ಕಾರ್ಯಕ್ರಮಕ್ಕೆ ತಲುಪ್ತಾ ಇದೆ. ಮಂಡಿಕಲ್ ಕೃಪಾ ಅವರು ಕೂಡ ಹೇಳ್ತಾ ಇದ್ದಾರೆ, ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳಿ. ಮತ್ತೆರಡು ಮತ್ತು ಒಂದು ಹಾಡು ಕೇಳಬಹುದು ನಾವೀಗ. ಈ ಹಾಡನ್ನು ಕೇಳಿ ನಾವು ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಬಹುದು. ಪೆದ್ದ ಗೆದ್ದ ಚಿತ್ರದಲ್ಲಿ ಚಿ ಉದಯಶಂಕರವರು ಬರೆದ ಗೀತೆಗೆ ಕೆ ವಿ ಮಹಾದೇವನ್ ಅವರ ಸಂಗೀತ ಇದೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಹಾಡು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026 ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುವತ್ತ ಗಮನಹರಿಸುವ ರಾಷ್ಟೀಯ ಶೈಕ್ಷಣಿಕ ಸಭೆಯಾಗಿದೆ. ರಾಜ್ಯಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಕಟಿಸಿದ್ದು, ಇಂದು ಸಂಜೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 41 ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವಯೋಮಿತಿ ಕಾರಣಕ್ಕೆ ದಸರಾದಿಂದ ದೂರ ಉಳಿದಿದ್ದ ಕ್ಯಾಪ್ಟನ್ ಅಭಿಮನ್ಯುವನ್ನು ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಕರೆತಂದು ನಿಶಾನೆ ಆನೆ ಜವಾಬ್ದಾರಿ ವಹಿಸುವ ಮೂಲಕ ಗೌರವಯುತ ಬೀಳ್ಕೊಡುಗೆ ನೀಡಲು ಅರಣ್ಯ ಇಲಾಖೆ ತೀರ್ಮಾನಿಸಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಊರುಗಳಿಗೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 2400 ಹೆಚ್ಚುವರಿ ವಿಶೇಷ ಬಸ್ಗಳ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದಿನಿಂದ 3 ದಿನಗಳ ಕಾಲ ಗೋವಾ ಭೇಟಿಯಲ್ಲಿ ಇರಲಿದ್ದಾರೆ. ಗೃಹ ಸಚಿವಾಲಯದ ವಿವಿಧ ವಿಭಾಗ

ಗಳಲ್ಲಿ ಗೋವಾಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ನಾಳೆ ಶಾ ಸಭೆ ನಡೆಸಲಿದ್ದಾರೆ. ನಂತರ ಅವರು ಮಾದಕ ದ್ರವ್ಯಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA June 2023 UGC ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ ತಿಂಗಳ 9 ಮತ್ತು 10 ರಂದು ಜರುಗಲಿದೆ. IPL ಮಾದರಿಯ ಫ್ರಾಂಚೈಸಿ ಆಧಾರಿತ ಚೆಸ್ ಟೂರ್ನಿಗೆ ಉದ್ಯಾನ ನಗರಿ ಸಜ್ಜಾಗಿದ್ದು ಗ್ಲೋಬಲ್ ಚೆಸ್ ಲೀಗ್ GCL 4ನೇ ಆವೃತ್ತಿಗೆ ಇಂದು ಚಾಲನೆ ಸಿಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ನಮ್ಮ ನಿಮ್ಮೆಲ್ಲರ ವಾಣಿ ಆಕಾಶವಾಣಿಯನ್ನ ತಪ್ಪದೆ ಕೇಳ್ತಾ ಇರಿ, ವಿವಿಧ ಭಾರತಿಯನ್ನ ಕೇಳ್ತಾ ಇರಿ. ಮಾಹಿತಿ ಶಿಕ್ಷಣ ಮನರಂಜನೆಯ ಜೊತೆಗೆ ಸದಾ ನಿಮ್ಮ ಜೊತೆಯಾಗಿರುತ್ತೆ ವಿವಿಧ ಭಾರತಿ, ಅದು ನಿಮ್ಮ ನಿತ್ಯದ ಸಂಗಾತಿ. 10:05 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಯಾಣಕ್ಕೆ ಯಾರೆಲ್ಲ ಜೊತೆಯಾಗಿದ್ದೀರಿ, ಸೊಗಸಾದ ಕನ್ನಡದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಬನ್ನಿ, ಕಾರ್ಯಕ್ರಮದ ಮೊದಲ ಹಾಡು ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿದೆ. ಚಿವುದಯ ಶಂಕರ್ ಅವರು ಬರೆದ ಗೀತೆ, ಟಿ ಚಿ ಲಿಂಗಪ್ಪ ಅವರ ಸಂಗೀತ.

0: ಪೆಯ್ಯಾರ ಕಿಂಗಣ್ಣ ರೈ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಇನ್ನು ಸೊಸೆ ತಂದ ಸೌಭಾಗ್ಯ ಚಿತ್ರತೆಗೆ ತೆಗೆ ದನಿಯಾಗಿದ್ದರು ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು. ಜೆ ಉದಯಶಂಕರ್ ಅವರು ಬರೆದ ಗೀತೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಸಮಯ ಆಗಿದೆ 10:17, 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗತಿ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದೆ ಕೇಳಿ ಬಯಸದೇ ಬಂದ ಭಾಗ್ಯ ಚಿತ್ರದ ಹಾಡು. ವಿದ್ಯಾರಾಣಿ ಹಾಗೂ ಎಸ್ ಜಾನಕಿಯವರ ಧ್ವನಿ, ಚಿ ಉದಯಶಂಕರ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಜೊತೆಗೆ ಬೆರೆತ ಜೀವ ಚಿತ್ರದ ಹಾಡು ಕೂಡ ಬರ್ತಾ ಇದೆ. ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರ ಧ್ವನಿಯಲ್ಲಿದೆ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಏ ಚಿನ್ನು,
3: ಏನಮ್ಮ
2: ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಲೆ ಕುರುಕ್ಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ,
3: ಸ್ವಲ್ಪ ಸುಮ್ಮನಿರ್ತೀಯಮ್ಮ.
4: ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದ್ರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ,

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬೆರೆತ ಜೀವ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ್ ಅವರ ಧ್ವನಿ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಸಮಯ ಆಗಿದೆ 10:39:59.

ನಾಗರಾಜ್, ಕೊಡೆಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ ಏನ್ ಬೇಕು ಏನ್ ಬೇಕು ಅಂತ ನೀವು ಹೇಳೋದೇ ಬೇಡ. ಈಗಾಗಲೇ ನಾವು ಕನ್ನಡ ವಿವಿಧ ಭಾರತೀಯ ಜೀವದೊಂದಿಗೆ ಬೆರೆತ ಜೀವ ಆಗೋಗ್ಬಿಟ್ಟಿದ್ದೇವೆ. ಇಲ್ಲಿ ಬಯಸದೇ ಎಲ್ಲ ಭಾಗ್ಯಗಳು ಕೂಡ ನಮಗೆ ಸಿಗತ್ತೆ ಅಂತ ಹೇಳಿ ಚಂದದ ಮೆಸೇಜ್ ಮಾಡಿದಿರಾ ನಾಗರಾಜ್ ಅವರೇ, ಧನ್ಯವಾದಗಳು. ಇನ್ನು ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ಇವತ್ತಿಗೂ ನನಗೆ ರವಿವರ್ಮನ ಕುಂಚದ ಕಲೆ ಬಲೆ ಈ ಹಾಡನ್ನು ಕೇಳ್ತಾ ಇದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಎಂಥ ಬ್ಯೂಟಿಫುಲ್ ಹಾಡು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ ಬೆಳಗ್ಗೆಯಿಂದ ರೇಡಿಯೋ ಕೇಳ್ತಾನೇ ಇದ್ದೀನಿ. ಮಧುರಾತಿ ಮಧುರ ಹಾಡುಗಳು, ಒಳ್ಳೊಳ್ಳೆ ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ಅಂತ. ಹಾಗೆ ಸತೀಶ್ ಎನ್ ಎಚ್ ನಗರಕೆರೆ ಇವರು ಕೂಡ ಅದೇ ಹೇಳ್ತಾ ಇದ್ರೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಹಾಡು ಅಬ್ಬಬ್ಬಾ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ, ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಇನ್ನು ವಿದ್ಯಾರಾಣಿಯವರ ಹಾಡು ಕೇಳಿ ತುಂಬ ದಿನ ಆಗಿತ್ತು ಪ್ರಸಾರ ಮಾಡಿದ್ದು, ಖುಷಿ ಆಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳಿದರೆ ಸಿ ಎಂ ಗುಡ್ ಮಾರ್ನಿಂಗ್ ಅಂತ ಹೇಳಿ ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಸ್ವರೂಪ ಲೋಕೇಶ್ ಅವರು ಹೇಳ್ತಾ ಇದ್ರೆ ವಿವಿಧ ಭಾರತೀಯ ಅಚ್ಚ ಕನ್ನಡದ ಸ್ವಚ್ಛವಾದ ನಿರೂಪಣೆಯ ಶೈಲಿ ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಅಂತ. ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಸಾಕಷ್ಟು ಜನರ ಸಂದೇಶಗಳು ಕೂಡ ಓದಲಿಕ್ಕೆ ಬಾಕಿ ಇದೆ. ನಾವು ಮತ್ತೆ ಎರಡು ಹಾಡನ್ನು ಕೇಳ್ಕೊಂಡು ಬಂದು ನಿಮ್ಮ ಸಂದೇಶಗಳ ಕಡೆಗೆ ಹೋಗೋಣ. ಬಂಗಾರದ ಹೂವು ಚಿತ್ರದಿಂದ ಒಂದು ಗೀತೆ ಕೇಳಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ, ಆರ್ ಎನ್ ಜೆ ಗೋಪಾಲ್ ಅವರು ಬರೆದಿದ್ದಾರೆ.

ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಇದರ ಜೊತೆಗೆ ಬರ್ತಾ ಇರುವ ಮತ್ತೊಂದು ಹಾಡು ಆನಂದ ಕಂದ ಚಿತ್ರದ್ದು, ಪಿ ಸುಶೀಲ್ ಅವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರದ್ದೇ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

0: ಕುಂಕುಮ ರಕ್ಷೆಯ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆಯನ್ನು ಕೇಳಿದ್ದು ನೀವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಡುಗಳಲ್ಲಿ ಎಲ್ಲ ರೀತಿಯ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ, ಬೇರೆ ಬೇರೆ ರೀತಿಯ ಹಾಡುಗಳು. ಅದರಲ್ಲಿ ಒಬ್ಬರು ಹೇಳ್ತಾ ಇದ್ರೆ, ಯಾರು, ನಾಗರತ್ನ, ನೀನು ಬಲ್ಲೆ ನಾನು ಬಲ್ಲೆ ನಮ್ಮ ಅಂತರಂಗ, ನೀ ಇದ್ದರೇನು ಹತ್ತಿರ, ಈ ಹಾಡುಗಳಲ್ಲಿ ಜೀವಾನೇ ಅಡಗಿದೆ ಅನಿಸುತ್ತೆ ಅಂತ ಒಬ್ಬರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ, ಆನಂದಕಂದ, ನೀನಿದ್ದರೇನು ಹತ್ತಿರ, ತುಂಬ ಇಷ್ಟವಾದ ಹಾಡು, ಯಾವ ಸನ್ನಿವೇಶದಲ್ಲಿ ಹೇಳ್ತಾರೆ ಅಂತ. ಸಿನಿಮಾ ನೋಡಿಲ್ಲ, ಆದರೂ ಕೂಡ ಅರ್ಥಪೂರ್ಣವಾದಂಥ ಒಂದು ಸನ್ನಿವೇಶವನ್ನು ಕೇಳಿಸಿದ್ರಿ ವಿವಿಧ ಭಾರತಿಯಲ್ಲಿ ಅಂತ ಶೋಭಾ ಅವರು ಹಾಸನದಿಂದ ಮೆಸೇಜ್ ಮಾಡಿದರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುನಿಲ್ ಕುಲಕರ್ಣಿ ಮೌಂಟ್ ವ್ಯೂ ಅಮೆರಿಕಾದಿಂದ ಹೇಳ್ತಾ ಇದ್ದಾರೆ, ಹಳೆ ಹಾಡುಗಳು ನಿಜವಾಗ್ಲೂ ಹೃದಯವನ್ನು ತಟ್ಟಿಸುವಂಥದ್ದು, ನನಗಂತೂ ಸಮಯ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ, ವಿವಿಧ ಭಾರತಿಗೆ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತೇನೆ ಅಂತ ಇವರು ಹೇಳ್ತಾರೆ. ಹಾಗೆಯೇ ಮತ್ತೊಬ್ಬರು ಹೇಳ್ತಾ ಇದ್ರೆ, ಬಂಗಾರದ ಹೂವು ಚಿತ್ರದ ಹಾಡು ಬಹಳ ಸೊಗಸಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅಂತ. ಅಥಣಿ ಚಂದ್ರಕಾಂತ್ ತಾಂಬತ್ ಫ್ಯಾಮಿಲಿಯವರು ಕೂಡ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಅಕ್ಕ ಮಹಾದೇವಿ ಗಂಗಾವತಿ ಇವರು ಹೇಳ್ತಾರೆ, ನನಗೆ ಕಾಣಿಕೆಯಾಗಿ ಬಂದಂಥ ಬಂಗಾರದ ಹೂವು ನನ್ನ ಹತ್ರ ಇದೆ, ಅಂದಿನ ಕಾಲದ ಬಂಗಾರದ ಹೂವಿಗೆ ಈಗ ಸಾಕಷ್ಟು ಬೆಲೆ ಬಂದಿದೆ ಅಂತ ಹೇಳ್ತಾ ಇದ್ರೆ, ಇದು ನೀವು ರೇಡಿಯೋಗೆ ಹೇಳ್ತಾ ಇದ್ದೀರೋ ನಿಮ್ಮ ಪತ್ನಿಗೆ ಹೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಹಾಗೆ ಹಂಸ, ನಿತಿನ್ ಗೌಡ, ಸುಕನ್ಯಾ, ಅಶ್ವಥನಾರಾಯಣ, ಮಾಗಡಿ ಎಲ್ಲರೂ ಹೇಳ್ತಾ ಇದ್ರೆ, ಹೃತ್ಪೂರ್ವಕವಾದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಮತ್ತೊಬ್ಬರು ಗದಗ್ ಬೆಟ್ಕೇರಿ ನಾಗರಾಜು, ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆಯೇ ರಮೇಶ್ ರಂಗ ವಿದ್ಯಾರ್ಥಿ, ಅಪರೂಪದ ಗೀತೆ, ಮರೆಯಲಾಗದ ಕಥೆ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಅಂತಾರೆ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಸಮಂತ್ ಸವಿತಾ ಸುಂದರ್ ಕುಪ್ಪೆ ಶಾಂತ ಬ್ಯಾಂಕ್ ಕಾಲನಿಂದ, ವಾಣಿಶ್ರೀ ರಾಣೆಬೆನ್ನೂರಿನಿಂದ, ರಾಜೇಶ್ ಹಲಸೂರು ಮತ್ತು ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂನಿಂದ, ಸುಜಾತ ಗಣೇಶ, ಲಿಖಿತ, ಯತೀಶ, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರೆಲ್ಲರೂ ಕೂಡ ನಮಗೂ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ, ಆಮೇಲೆ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರಿನಿಂದ, ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು ಕೂಡ ನಮಗೂ ಓಲ್ಡ್ ಈಸ್ ಗೋಲ್ಡ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ.
1: ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ.

ನನ್ನ ಫೇವ್ರೇಟ್ ಹಾಡು. ಎಷ್ಟೇ ಇರಲಿ, ಕಲ್ಪನಾ ಅವರು ತಮ್ಮ ಪ್ರೇಮಿ ಕಲ್ಯಾಣ್ ಕುಮಾರ್ಗೋಸ್ಕರ ಫಂಕ್ಷನಲ್ಲಿ ಹೇಳುವಂಥ ಹಾಡು, ನನ್ನ ಮೆಚ್ಚಿನ ಗೀತೆ, ನೀನು ಬಲ್ಲೆ ನಾನು ಬಲ್ಲೆ, ಅದು ಕೂಡ ನಂಗೆ ತುಂಬಾ ಇಷ್ಟ ಅಂತ ವರಲಕ್ಷ್ಮಿ ಅವರು ಪುಣ್ಯದಿಂದ ಮೆಸೇಜ್ ಮಾಡಿದರೆ. ಕಲಬುರಗಿ ಪದ್ಮನಾಭ ಅವರ ಮೆಸೇಜ್ ಕೂಡ ಬಂದಿದೆ. ಮಮತಾ ಮೇಘಾಧ್ರುವ ಬಟ್ನಿ ಕೇಶವಪುರ ಇಲ್ಲಿಂದ ಕೂಡ ಮೆಸೇಜ್ಗಳು ಬಂದಿದೆ. ಇನ್ನೀಗ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮುಂದುವರೆದ ಭಾಗ ನಾವು ಕೇಳೋಣ. ನಮ್ಮೂರ ದೇವತೆ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಇದು ಬಸವರಾಜ ಕೆಸ್ತೂರು ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ. ಇದರ ಜೊತೆಗೆ ನಮ್ಮಮ್ಮ ಎಸ್ ಜಾನಕಿಯಮ್ಮ ಅವರು ಹಾಡಿರುವಂಥ ಗಂಧದ ಗುಡಿ ಚಿತ್ರದ ಗೀತೆ, ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ, ಈ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಚಿವುದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಕೂಗಿ ಕಣ್ಣಲ್ಲಿ ಬೆಂಕಿ ಕಿಡಿ ಮಾತಲ್ಲಿ ಸಿಡಿಸಿಡಿ ಮೂಗಿನ ಕೆಳಗೊಂದು ಬಾಯಿದೆ ಎಂದರು. ಗುಡುಗಾಡಿ ಹಠ ಮಾಡಿ ಮಾತಲೆ ಬಡಿದಾಡಿ ರಣರಂಗ ಮಾಡುವೆ ಅರಮನೆಯೆಲ್ಲ ಓಡಾಡಿ ಓಡಾಡಿ ಓಡಾಡಿ ಓಡಾಡಿ.
1: ಶ್ರೀಕೃಷ್ಣ ದೇವರಾಯ ಚಿತ್ರದ ಒಂದು ಹಾಡನ್ನು, ಚಿಕ್ಕ ಹಾಡನ್ನು ಕೇಳಿದ್ದು. ಚಿವುದಯಶಂಕರ್ ಅವರು ಬರ್ತಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು.

ಧನಲಕ್ಷ್ಮಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ, ಜೀವದೇಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಹೌದು, ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಹಾಡು ಕೇಳಿ ಬಂತು. ಇನ್ನು ಒಳ್ಳೆ ಹಾಡು ಪ್ರಸಾರ ಆಯಿತು. ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ವಿ, ಗೌರಿ ಪೂಜೆ ಮಾಡ್ತಾ ಇರೋ ಟೈಮ್ಗೆ ಲಕ್ಷ್ಮೀ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ರಜನಿಯವರ ಸಂದೇಶ ಬಂದಿದೆ ವೈಟ್ ಫೀಲ್ಡಿಂದ. ಬನಶಂಕರಿಯಿಂದ ಆರತಿಯವರು ಒಳ್ಳೊಳ್ಳೆ ಅಪರೂಪದ ಹಾಡುಗಳನ್ನು ಕೇಳಿ ಖುಷಿ ಆಯಿತು ಅಂತ ಹೇಳ್ತಾ ಇದ್ರೆ, ಮತ್ತು ಶಾಂತಾ ಅವರು ಬ್ಯಾಂಕಾಲನಿಂದ ಮೆಸೇಜ್ ಕಳಿಸಿದ್ದಾರೆ. ಒಟ್ಟಾರೆ ಈ ಹಳೆಯ ಹಾಡುಗಳ ಕಾರ್ಯಕ್ರಮ ಬಂಗಾರದ ಹೂವು ಸಿನಿಮಾದ ಹಾಡು ತುಂಬಾ ಖುಷಿಯಾಯಿತು ಅಂತ ಅಲ್ಲಿಲ್ಲ ಬೇಗೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಳೆಯ ಹಾಡುಗಳ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು ಅಂತ ನಾನು ಹೇಳಕ್ಕೆ ಮುಂಚೆನೆ ತುಂಬ ಜನ ಟಾಟಾ ಬಾಬಾಯಿ ಹೋಗ್ಬಿಟ್ಟು ಬರ್ತೀರಾ ಅಂತೆಲ್ಲ ಹೇಳಿದರೆ, ಹೌದು ಹೌದು ನಾನು ಹೊರಟಿದ್ದೀನಿ ಈಗ. ನೀವಂತೂ ಯಾವಾಗಲೂ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ದೀಪ ಚಿತ್ರದ ಗೀತೆ ಬರ್ತಾ ಇದೆ, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಕ್ಷರ ಜ್ಞಾನದ ಜೊತೆಗೆ ಸನ್ಮಾರ್ಗದಲ್ಲಿ ಮುನ್ನಡೆಯುವ ಸಂಸ್ಕಾರ ನೀಡಿ ವ್ಯಕ್ತಿತ್ವವನ್ನು ರೂಪಿಸುವ ಸಮಸ್ತ ಗುರುವೃಂದಕ್ಕೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಆದರ್ಶ ಶಿಕ್ಷಕ ಶ್ರೇಷ್ಠ ತತ್ವಜ್ಞಾನಿ ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆದರದಿಂದ ಸ್ಮರಿಸೋಣ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದಂತಹ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡ ಕೇಂದ್ರದ ಕಲಿಕಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ತಮಿಳುನಾಡಿನ 8 ಮಂದಿ ಮೃತಪಟ್ಟಿದ್ದಾರೆ. ಕೈಪೇಮಂಗಲಂನ ಪಣಂಬಿ

ಕುನು ಎಂಬಲ್ಲಿ ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಯುವಕರು ಪ್ರಯಾಣಿಸುತ್ತಿದ್ದ ಕಾರು ತಡರಾತ್ರಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೃತಪಟ್ಟವರು ತಮಿಳುನಾಡಿನ ವಿದ್ಯಾರ್ಥಿಗಳು ಎಂದು ಶಂಕಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಸಂಜೆ 2020 ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಸಂವಾದ ನಡೆಸಿದರು. 2047 ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸಲು ಶಿಕ್ಷಕರು ಮಕ್ಕಳನ್ನು ಸಿದ್ದಪಡಿಸಬೇಕು. ವಿದ್ಯಾರ್ಥಿಗಳು ದೇಶದ ಅತಿದೊಡ್ಡ ಸಂಪತ್ತಾಗಿದ್ದು ಅವರನ್ನು ಸುಸಜ್ಜಿತ ವ್ಯಕ್ತಿಗಳಾಗಲು ಸಿದ್ದಪಡಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: 107.9 FM. ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

ಹಲೋ, ನಮಸ್ತೆ, ಶುಭೋದಯ. ಶುಭೋದಯದಿಂದ ಮಧ್ಯಾಹ್ನದತ್ತ ಸಾಗ್ತಾ ಇದ್ದೇವೆ. ರೇಡಿಯೋ ಸಮಯ 11:04:42. ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತಮ್ಮೆಲ್ಲರಿಗೂ ಹೊಸ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

ನನ್ನ ಜೊತೆ ಪೂಜಾ ಲಕ್ಷ್ಮಿ ಚಿತ್ರದ ಹಾಡನ್ನು ಕೇಳ್ತಾ ಇದ್ರೆ ಸುಬ್ರಹ್ಮಣ್ಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆಆರ್ಎಸ್ ಕಾಂತರಾಜ್ ಅವರ ಸಾಹಿತ್ಯಕ್ಕೆ ಕ್ಲಾರೆನ್ಸ್ ಅಲೆನ್ ಕ್ರಾಸ್ಟ ಹಾಗೂ ಪ್ರತೀಕ್ ಶೆಟ್ಟಿ ಅವರ ಸಂಗೀತವಿದೆ.

ಸ್ನೇಹಿತರೆ, ನಾ ಕೋಳಿಕೆ ರಂಗ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಾಜು ಎಮ್ಮಿಗಾನೂರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ

ಹಾಡಿರುವಂತಹ ಗೀತೆಯನ್ನ ಕೇಳಿದ್ರಿ, ರಾಘವೇಂದ್ರ ಸ್ಟೋರ್ಸ್ ಚಿತ್ರದಿಂದ. ಈ ಹಾಡಿಗೆ ಘೌಸ್ಪೀರ್ ಅವರ ಸಾಹಿತ್ಯವಿತ್ತು. ರಾಜ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ರ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಸ್ನೇಹಿತರೆ, ಹೊಸ ಹಾಡು ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ಟ್ ಬೀಟ್ಸ್ ಚಿತ್ರದ ಹಾಡೊಂದನ್ನು ಕೇಳಿದ್ರಿ. ತಂಗಾಳಿ ನಾಗರಾಜ್ ಅವರ ಸಾಹಿತ್ಯಕ ವೆಂಕಟನಾರಾಯಣ ಅವರ ಸಂಗೀತವಿತ್ತು.

ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 11:32. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇದೀಗ ನಿಮ್ಮಿಷ್ಟದ ಕಾರ್ಯಕ್ರಮ ಕಲಾಭಾರತಿ.

ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ಮನಮೋಹಕ ನಟಿ, ನಾವೆಲ್ಲರೂ ಕೂಡ ಇಂದಿಗೂ ಕೂಡ ಅವರ ಚಿತ್ರಕ್ಕೆ ಅವರದೇ ಗುರುತು ಎಂಬಂತಿದ್ದಂಥ ಓರ್ವ ನಟಿಯ ಬಗ್ಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋರಿದ್ದೇವೆ. ಹೀಗೆ ತಿದ್ದಿ ತೀಡಿದಂಥ ರೂಪು, ಪಟಪಟ ಮಾತು, ಫಳಫಳ ಹೊಳೆವ ಕಂಗಳು, ಕಪ್ಪು ಬಿಳುಪು ಚಿತ್ರಗಳ ಕಾಲದಿಂದ ಬಣ್ಣದ ಚಿತ್ರಗಳ ಕಡೆಗೆ ವಾಲುತ್ತಿದ್ದ 1970ರ ದಶಕ ಕನ್ನಡ ಚಿತ್ರರಂಗಕ್ಕೆ ಮಿಂಚಿನಂತೆ ಬಂದಂತಹ ಅಂತಿಂತ ಹೆಣ್ಣು ನಾನಲ್ಲ ಎಂದಂತಹ ಮಂಜುಳಾ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಸ್ನೇಹಿತರೆ, ಇಂದು ಅಂತಿಂತ ಹೆಣ್ಣು ನಾನಲ್ಲ ಎಂದಂತಹ ಮಂಜುಳಾ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮ, ಅವರ ಚಿತ್ರ ಜೀವನ ಚಿತ್ರಯಾನದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನೇ ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಇವರು ಜನಿಸಿದ್ದು ತುಮಕೂರಿನಲ್ಲಿ 1954 ನವೆಂಬರ್ 8. ಇವರ ಪೂರ್ಣ ಹೆಸರು ಹೊನ್ನೇನಹಳ್ಳಿ ಶಿವಣ್ಣ ಮಂಜುಳಾ. ಇವರ ತಾಯಿ ದೇವಿರಮ್ಮ, ಹಾಗೆ ತಂದೆ ಎಂಎಚ್ ಶಿವಣ್ಣ ಅವರು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು.

ಸ್ನೇಹಿತರೆ, ಮಂಜುಳಾ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 1965 ಪ್ರಭಾತ್ ಕಲಾವಿದರು ಎಂಬ ನಾಟಕ ತಂಡದೊಂದಿಗೆ ಇವರು ಕೆಲಸ ಮಾಡ್ತಾ ಇದ್ರು. ಹಾಗಿರುವಾಗ 1966 ಮನೆ ಕಟ್ಟಿ ನೋಡು ಚಿತ್ರದಲ್ಲಿ ಬಾಲ ಕಲಾವಿದೆಯಾಗಿ ತೆರೆ ಮೇಲೆ ಕಾಣಿಸ್ಕೊಂಡ್ರು. 1972 ಎಂ ಆರ್ ವಿಠಲ್ ಅವರ ನಿರ್ದೇಶನದ ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಕಾಣಿಸಿಕೊಂಡ್ರು. ಬಹುಮುಖ್ಯವಾದ ತಿರುವು ಸಿಕ್ಕಿದ್ದು 1973 ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ 3½ ವಜ್ರಗಳು ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದ ಮೂಲಕ ಇದು ಇವರಿಗೆ ಬಹಳ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ವೈ ಆರ್ ಸ್ವಾಮಿ ಅವರು ನಿರ್ದೇಶಿಸಿದಂತಹ 3½ ವಜ್ರಗಳು ಚಿತ್ರದ ಒಂದು ಕಥಾ ಎಳೆಯನ್ನು ಮಹಾಭಾರತದಿಂದ ಆಯ್ದುಕೊಳ್ಳಲಾಗಿದೆ.

ಹೌದಲ್ವಾ, ನಿನ್ನೆ ಇನ್ನ ಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡಿದ್ದೀರಾ. ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ. 1974 ಎರಡು ಕನಸು ಚಲನಚಿತ್ರ, ಮತ್ತೊಂದು ಸೂಪರ್ ಹಿಟ್ ಚಲನಚಿತ್ರ. ಇದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದಾರೆ. ಇದೊಂದು ತ್ರಿಕೋನ ಪ್ರೇಮ ಕಥೆ. ಆನಂತರ ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ, ದಾರಿ ತಪ್ಪಿದ ಮಗ, ಮಯೂರ, ಒಲವು ಗೆಲುವು, ಈ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಲೀಲಾಜಾಲವಾಗಿ ಅಭಿನಯಿಸಿದ್ರು. ಅಭಿನಯದಲ್ಲಿ ನಿಪುಣರು ಎನ್ನುವಂತೆ ಕಾಣುವಂತೆ ಅಂಥ ಹಿರಿಯ ನಟರೊಂದಿಗೆ ಕೂಡ ನಟಿಸಿ ಸೈ ಅನಿಸ್ಕೊಂಡ್ರು.

ಕೊನೆಗೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎನ್ನುವಂತಹ ಸೌಮ್ಯ ಪಾತ್ರವನ್ನ ನಾವು ನೆನಪು ಮಾಡ್ಕೊತಾ ಇದ್ರೆ, ನಾನು ನಡೆದಿದ್ದೆ ದಾರಿ ಮಾಡಿದ್ದೆ ಕಾನೂನು ಎಂಬ ಬಜಾರಿ ಪಾತ್ರದ ಮನೆ ಮನೆ ಮನಗಳ ಗೆದ್ದಂಥವರು ಮಂಜುಳಾ ಅವರು. ಅವರ ಅಭಿನಯದ ಸಂಪತ್ತಿಗೆ ಸವಾಲ್ ಚಲನಚಿತ್ರ ನಾವು ಎಂದೆಂದಿಗೂ ನೆನಪಿಡುವಂತಹ ಒಂದು ಚಿತ್ರ ಹಾಗೂ ಆ ಚಿತ್ರದ ಹಾಡುಗಳು. ಅಪರೂಪದ ಅಹಂಕಾರಕ್ಕೆ ಅನುಗುಣವಾದ ಸಂಭಾಷಣೆಗೆ ಹಾಗೂ ಆ ಒಂದು ಮೋಹಕ ನಟನೆಗೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದರು.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಕೇಳ್ತಾ ಇದ್ದೀರಾ ಕಲಾ ಭಾರತಿ ಕಾರ್ಯಕ್ರಮ. ಮಂಜುಳಾ ಅವರು ಅನಂತರ ವಿಷ್ಣುವರ್ಧನ್ ಅವರ ಜೊತೆ ಅಂಬರೀಷ್ ದ್ವಾರಕೀಶ್ ಅವರೊಂದಿಗೆ ಕೂಡ ಎವರ್ಗ್ರೀನ್ ಚಿತ್ರಗಳನ್ನು ನೀಡಿದ್ದಾರೆ. ಎವರ್ಗ್ರೀನ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸೊಸೆ ತಂದ ಸೌಭಾಗ್ಯ, ದೇವರ ಗುಡಿ, ಬಂಗಾರದ ಗುಡಿ ಇತ್ಯಾದಿ ಚಿತ್ರಗಳಲ್ಲಿ ನಾವು ಅವರನ್ನು ಕಾಣಬಹುದು.

ಹೌದಲ್ವಾ. ನಾವು ಮಂಜುಳಾ ಅವರ ಚಿತ್ರ ಅಂದರೆ ಒಂದು ಕಡೆ ಆ ಒಂದು ಬಜಾರಿ ಅಂತೀವಿ, ಮತ್ತೊಂದು ಕಡೆ ರುದ್ರಿ ಅಂತೀವಿ, ಮತ್ತೊಮ್ಮೆ ಆ ಸೌಮ್ಯ ಸ್ವಭಾವದ ಸೀತೆ ಅಂತ ಕೂಡ ಕರಿತೀವಿ. ಹೀಗಿರುವಾಗ ಮಂಜುಳಾ ಶ್ರೀನಾಥ್ ಅವರ ಜೋಡಿಯ ಚಿತ್ರಗಳು ಬಹಳ ಹಿಟ್ಟಾದವು. ಜಯಭೇರಿಯನ್ನು ಬಾರಿಸಿದ್ರು, ಜನ ಮನ್ನಣೆಯನ್ನು ಗಳಿಸಿದ್ವು. ಅದರಲ್ಲಿ ಒಂದು ಬೆಸುಗೆ ಚಲನಚಿತ್ರ. ಈ ಚಲನಚಿತ್ರವನ್ನು ಅಶ್ವಿನಿಯವರ ಕಾದಂಬರಿ ಆಧರಿಸಿ ತಯಾರಿಸಲಾಗಿತ್ತು. ಗೀತಪ್ರಿಯ ಅವರು ಈ ಚಿತ್ರವನ್ನು ನಿರ್ದೇಶಿಸಿದ್ರು. 24ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಈ ಒಂದು ಚಿತ್ರಕ್ಕೆ ಲಭಿಸಿದೆ.

ನಾವು ಮಂಜುಳ ಹಾಗೂ ಶ್ರೀನಾಥ್ ಅವರನ್ನ ಆನಂತರ ತಾಯಿಗಿಂತ ದೇವರಿಲ್ಲ, ಅಳಿಯ ದೇವರು, ಪ್ರೇಮಾನುಬಂಧ, ನಿನಗಾಗಿ ನಾನು, ಹೀಗೆ ಅನೇಕ ಚಿತ್ರಗಳಲ್ಲಿ, ಗುಣ ನೋಡಿ ಹೆಣ್ಣು ಕೊಡು, ಇಂತಹ ಅನೇಕ ಚಿತ್ರಗಳಲ್ಲಿ ಜೊತೆ ಜೊತೆಯಾಗಿ ನೋಡಿದ್ದೇವೆ, ನೋಡಿ ಮೆಚ್ಚಿದ್ದೇವೆ ಕೂಡ. ಹೌದು,

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕಲಾಭಾರತಿ. 1977 ದೀಪ ಚಿತ್ರದ ಅಭಿನಯಕ್ಕಾಗಿ ಕನ್ನಡದ ಅತ್ಯುತ್ತಮ ನಟಿ ಫಿಲ್ಮ್ಫೇರ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಸಿಡಿದೇಳುವ ಹೆಣ್ಣಾಗಿ, ಸರಿದೂಗಿಸುವ ಸೊಸೆಯಾಗಿ, ಮನ ತುಂಬಿದ ಮಡದಿಯಾಗಿ, ಆಸರಿಯಾದ ಗೆಳತಿಯಾಗಿ, ಅನುಸರಿಸಿಕೊಂಡು ನಡೆಯುವ ಸೋದರಿಯಾಗಿ, ನವರಸ ಭಾವಗಳಲ್ಲಿ ನಾವಿವರನ್ನು ನೋಡಿದ್ದೇವೆ, ಮೆಚ್ಚಿದ್ದೇವೆ. ಇಂದಿಗೂ ಇಷ್ಟಪಟ್ಟು ಮನೆ ಮಂದಿಯೆಲ್ಲ ಕುಳಿತು ನೋಡುವ ಚಿತ್ರಗಳ ಅಭಿನೇತ್ರಿಯಾಗಿ ಸದಾ ನಮ್ಮೊಂದಿಗೆ ಜೀವಿಸುತ್ತಾರೆ ಮಂಜುಳಾ ಅವರು.

ಇವರನ್ನ ಸೀತಾರಾಮು ಚಿತ್ರದಲ್ಲಿ ಶಂಕರ್ ನಾಗ್ ಅವರ ಜೊತೆಯಾಗಿ ಅಭಿನಯಿಸಿದ್ದನ್ನ ನೋಡಿದ್ದೇವೆ. 1985 ಸಾವಿರ ಸುಳ್ಳು ಚಲನಚಿತ್ರದಲ್ಲಿ ರವಿಚಂದ್ರನ್ ಅವರ ಸಹೋದರಿಯಾಗಿ ಅಭಿನಯಿಸಿದ್ದಾರೆ. ಹೀಗೆ 10 ವರ್ಷಗಳಲ್ಲಿ 100ಕ್ಕೂ ಅಧಿಕ ಚಿತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಆ ಕಾಲಮಾನದಲ್ಲಿ ಬಹಳ ಬ್ಯುಸಿಯಾಗಿದ್ದಂತಹ ನಟಿ ಅಂದರೆ ಮಂಜುಳಾ ಅವರು.

ನಮ್ಮ ಅನೇಕ ಕೇಳುಗರು ಸಂದೇಶವನ್ನ ಕಳಿಸಿದ್ದೀರಾ. ಮಂಜುಳಾ ಅವರಂದ್ರೆ ನಮ್ಗಿಷ್ಟ. ಮಂಜುಳಾ ಅವರು ನಮ್ಮ ತುಮಕೂರು ಕಡೆಯವರು. ಅವರ ನಟನೆ ಬಹಳ ಇಷ್ಟ ಆಗುತ್ತೆ, ಅವರ ಬಜಾರಿ ಚಿತ್ರಗಳು ಇಷ್ಟ ಆಗುತ್ತೆ ಅಂತ. ಹೌದು ಸ್ನೇಹಿತರೆ, ಕಪ್ಪು ಬಿಳುಪು ಚಿತ್ರಗಳಿಂದ ಬಣ್ಣದ ಚಿತ್ರಗಳವರೆಗೆ ಕನ್ನಡದ ನಟಿಯಾಗಿ ತಮಿಳು ತೆಲುಗು ಚಿತ್ರಗಳಲ್ಲಿಯೂ ಸೈ ಎನಿಸಿಕೊಂಡು 70-80ರ ದಶಕದ ಬಹುಪಾಲು ನಟರೊಂದಿಗೆ ನಾಯಕಿ ನಟಿಯಾಗಿ ಅಭಿನಯಿಸಿದ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರೊಂದಿಗೆ ಕೂಡ ಸರಿಸಮಾನರಾಗಿ ಅಭಿನಯಿಸಿದ ಹುಡುಗಾಟದ ಹುಡುಗಿ, ಕನ್ನಡಿಗರೊಂದಿಗಿನ ಬೆಸುಗೆ ಸೀತಾರಾಮದ ಎಂದು ಜೊತೆಗಿರುವ ನೆನಪು, ಸೇರಿಗೆ ಸವಾ ಸೇರು ಒಲವಿಗೆ ಗೆಲುವು ಮಂಜುಳಾ ಅವರು.

ಕನ್ನಡ ಚಿತ್ರರಂಗದ ಆ ಒಂದು ಮಧ್ಯ ಅವಧಿಯಲ್ಲಿ ಬಹು ಭರವಸೆಯ ನಟಿಯಾಗಿ ಹೊರಹೊಮ್ಮಿದಂತಹ ಮಂಜುಳಾ ಅವರು 1986 ಸೆಪ್ಟೆಂಬರ್ 12ರಂದು ಒಂದು ಬೆಂಕಿ ದುರಂತದಲ್ಲಿ ನಮ್ಮನ್ನು ಅಗಲಿದ್ರು. ಈ ಒಂದು ನೆನಪು ಕನ್ನಡಿಗರಿಗೆ ಬಹಳ ಖೇದವನ್ನು ಉಂಟು ಮಾಡಿತ್ತು ಕೂಡ. ಸ್ನೇಹಿತರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರ ಕುರಿತಾದಂತಹ ಚಿತ್ರ ಜೀವನದ ಬಗ್ಗೆ ನಾವು ತಿಳ್ಕೊಂತ ಸಾಗದ್ವಿ. ನಾವೆಲ್ಲರೂ ಮಂಜುಳಾ ಅವರನ್ನ ನೆನೆದ ಕ್ಷಣ ಕನ್ನಡಿಗರ ಮನಸ್ಸು ತುಂಬಿ ಸೂಸುವಂತಹ ಒಂದು ಪದ ಅಂತ ಹೇಳ್ಬೋದು. ನಾವು ನಿಮ್ಮ ನಟನೆಯನ್ನ ಮೆಚ್ತೀವಿ. ವಿ ಆಲ್ ಲವ್ ಯು ಮ್ಯಾಮ್ ಅಂತ.

ತಿದ್ದಿ ತೀಡಿದಂತಹ ರೂಪ, ಪಟಪಟ ಮಾತು, ಫಳಫಳ ಹೊಳೆವ ಕಂಗಳು, ಮಂಜುಳಾ ಅವರಿಗೆ ಅವರೇ ಸಾಟಿ. ಈವರೆಗೆ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಈ ಹಾಡಿನೊಂದಿಗೆ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಬಹಳಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಾ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಿಮ್ಮ ಸಂದೇಶಗಳತ್ತ ಸಾಗಿ ಬರೋಣ.

ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. 12 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸ್ನೇಹಿತರೆ, ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಕಲಾಭಾರತಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂದೇಶಗಳನ್ನ ಕಳಿಸಿದ್ರ. ಸುಭಾನ್ ಕೋರಿಯವರು ಹಂಪಸಾಗರದಿಂದ, ಮಂಜುಳಾ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರ. ಹಾಗೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದೀರಾ. ಪುಷ್ಪ ಶಾನುಭೋಗರ ಗದಗಿಂದ ಸಂದೇಶವನ್ನ ಕಳಿಸಿದ್ದೀರಾ. ಅವರ ಹಾಡುಗಳು ನನಗೆ ತುಂಬಾ ಇಷ್ಟ, ಗುಣ ನೋಡಿ ಹೆಣ್ಣು ಕೊಡಿ ಹಾಡು ತುಂಬಾ ಇಷ್ಟ ಆಯ್ತು ಮೇಡಮ್ ಅಂತ ಹೇಳ್ತಿದ್ದೀರಿ. ಹಾಗೆ ಕಲಾಭಾರತಿಯಲ್ಲಿ ಜಾರಿಪಾತದಲ್ಲಿ ಮಿಂಚಿ ಮರೆಯಾದ ನಕ್ಷತ್ರ ಮಂಜುಳಾ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡು ನಿರೂಪಣೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ. ಹಾಗೆ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಅವರ ಅಭಿನಯ ಇಂದು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದವರು ನಂಬರ್ ಎಂಡಿಂಗ್ ವಿತ್ 4720. ಹಾಗೆ ನಮಸ್ತೆ ವಿವಿಧ ಭಾರತಿ, ಕಲಾಭಾರತಿಯಲ್ಲಿ ಮಂಜುಳಾ ಅವರ ಅಭಿನಯ ತುಂಬಾ ಇಷ್ಟ ಹಾಗೂ ನೆಚ್ಚಿನ ನಟಿಯೂ ಹೌದು. ಸುಜಾತಾ ಮೂರ್ತಿಯವರು ಹೆಗ್ಗನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಶ್ವಥ್ ನಾರಾಯಣ ಅವರು ಚಲಗಟ್ಟಿಂದ ಹೇಳ್ತಾ ಇದ್ದಾರೆ, ಆಗಿನ ಕಾಲದ ನಟ ನಟಿಯರೆಲ್ಲ ಎಲ್ ಕೆಜಿ ಯು ಕೆಜಿ ಹೀಗೆ ಒಂದು ಎರಡು ಈ ರೀತಿ ಹಂತ ಹಂತವಾಗಿ ನಟನೆಯನ್ನು ಕಲಿತು ಬಂದವರು, ನುರಿತು ಬಂದವರು ವಿವಿಧ ಭಾರತಿ ಸಿಬ್ಬಂದಿ ವರ್ಗಕ್ಕೆ ನನ್ನ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ಮಂಜುಳಾ ಅವರ ಕುರಿತಾದ ಕಲಾಭಾರತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಥನಿ ಚಂದ್ರಕಾಂತ್ ತಂಬಟ್ ಫ್ಯಾಮಿಲಿಯವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಕಲಾಭಾರತಿ ಕಾರ್ಯಕ್ರಮ ನಮಗೆ ಮಂಜುಳಾ ಅವರು ಇಷ್ಟ. ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಗೌರಿ ಬಿದನೂರಿನಿಂದ, ಯಾರು ಸುರೇಶ್ ಭಟ್ ಅವರು, ಇವರ ಮಾಹಿತಿ ಹಾಗೂ ಹಾಡುಗಳು ಇಷ್ಟ ಆಯಿತು, ಇವರ ನಟನೆಯ ನೀನನ್ನ ಗೆಲ್ಲಲಾರೆ ಚಿತ್ರ ನನಗೆ ತುಂಬ ಇಷ್ಟ ಅಂತ. ಹಲಸೂರಿನಿಂದ ರಾಜೇಶ್ ಅವರು ಹೇಳ್ತಾ ಇದ್ದಾರೆ ಸೀತಾರಾಮು ಚಿತ್ರದ ಅಭಿನಯ ಇಷ್ಟ ಅಂತ. ಹಾಗೆ ಪುಣೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಇವರು ಕಲಾಭಾರತಿ ಸೂಪರ್, ಮಂಜುಳಾ ಅವರ ಮಾಹಿತಿ ಕೇಳಿ ನಮ್ಮ ಬಾಲ್ಯದ ಜೀವನ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ತುಮಕೂರಿನ ಕೆಂಪರಾಜು ಅವರು ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ಮಂಜುಳಾ ದ್ವಾರಕೀಶ್ ಅವರ ಜೋಡಿ ನಮಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ವಾಸುಕಿ ಸಾಗರದಿಂದ. ಅಷ್ಟೇ ಅಲ್ಲ, ನಮಗೆ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ಹೆಂಗಳೆಯರ ಅಚ್ಚುಮೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದಾರೆ, ಅಂತಿಂತ ಹೆಣ್ಣು ನಾನಲ್ಲ ಎನ್ನುವಂಥ ಹಾಡನ್ನ ಅನುಷಾ ಅವರು. ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ನಾವೀಗ ಶುರು ಮಾಡ್ತಾ ಇದ್ದೇವೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು.
1: ವಿವಿಧ ಭಾರತಿ 102.9 ಎಫ್ಎಂ.
0: ಸ್ನೇಹಿತರೆ, ಈ ದಿನ ಸೆಪ್ಟೆಂಬರ್ 5 ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇಂದು ಶಿಕ್ಷಕರ ದಿನಾಚರಣೆ ಹೌದಲ್ವಾ. ನಾವು ಅಂದರೆ ಅಕ್ಷರ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ. ನಮಗೆ ಒಂದು ಕೆಲಸವನ್ನು ಇರ್ಬೋದು, ಅಕ್ಷರವನ್ನು ಇರ್ಬೋದು, ಬದುಕಿನ ನೀತಿಯನ್ನು ಇರ್ಬೋದು ಕಲಿಸೋರು ಗುರುಗಳು ಅಂತ ಹೇಳ್ತೀವಿ. ನಮ್ಮ ಬದುಕಿನ ಅನೇಕ ಹಂತದಲ್ಲಿ ನಾವು ಕಲಿತು ಬಂದ ಪಾಠವನ್ನು ನೆನೆದುಕೊಂಡು ಕಲಿಸಿದವರನ್ನು ಕೂಡ ನೆನೆಸ್ತೀವಿ. ಹಾಗಿರುವಾಗ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನೀವು ನೆನೆಸುವಂತಹ ನಮಿಸುವಂತಹ ಗುರುಗಳು ಅಥವಾ ಗುರಿ ತೋರಿದಂತಹ ಆ ಒಂದು ಮಾರ್ಗದರ್ಶಕರಿದ್ರೆ ಇಲ್ಲಿ ಹೇಳಬಹುದು, ಅವರನ್ನ ಸ್ಮರಿಸಬಹುದು, ಯಾಕೆ ನೀವು ಅವ್ರನ್ನ ನೆನೆಸ್ತೀರಿ ಅನ್ನೋದನ್ನ ಒಂದು ಸಾಲುಗಳಲ್ಲಿ ಹೇಳಬಹುದು. ಹಾಗಿದ್ರೆ ಕರೆ ಮಾಡ್ತೀರಾ ಅಲ್ಲ, ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ 0802370788, ಹಾಗೆ ಮತ್ತೊಂದು ಸಂಖ್ಯೆ 0802370799.

0: ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆಯನ್ನ ಕೇಳಿದ್ರೆ ಟಿ ಜಿ ಲಿಂಗಪ್ಪ ಅವರ ಧ್ವನಿಯಲ್ಲಿ ಅವರದೇ ಸ್ವರ ಸಂಯೋಜನೆಯಲ್ಲಿ. ನಮ್ಮ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ ಮೇಡಮ್, ನಮಸ್ತೆ. ಶುಭ ಮಧ್ಯಾಹ್ನ.
0: ಶುಭ ಮಧ್ಯಾಹ್ನ. ಯಾರು ನಮ್ಗೆ ಶುಭ ಮಧ್ಯಾಹ್ನ ಹೇಳ್ತಾ ಇರೋದು?
1: ಸುಪ್ರೀತಾ ಅಂತ.
0: ಸುಪ್ರೀತಾ ಅವರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಬೆಂಗಳೂರು ಸಿಂಗಾಪುರ ಲೇಔಟ್ ಅಂತ, ವಿದ್ಯಾರಣ್ಯಪುರ ಮಾತ್ರ ಬರುತ್ತೆ.
0: ಏನ್ ಮಾಡ್ಕೊಂಡಿದ್ರ ಸುಪ್ರೀತಾ ಅವರೇ?
1: ಗೃಹಿಣಿ.
0: ಗೃಹಿಣಿ. ಇಂದಿನ ವಿಷಯ ಗೊತ್ತು ಅಲ್ಲ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನ ಇಂದು. ನಾವು
1: ಶಿಕ್ಷಕರ ದಿನದಲ್ಲೇ ನನ್ಗೆ ಕರೆ ಸಿಕ್ಕಿದ್ ನಂದೇ ಖುಷಿ, ನನ್ಗೆ ಅದೃಷ್ಟ.
0: ನಿಮ್ಮ ಶಿಕ್ಷಕರ ಆಶೀರ್ವಾದ.
1: ಏನತ್ತ, ಬೆಳಿಗ್ಗೆಯಿಂದನು ಕಾರ್ಯಕ್ರಮಗಳು ಕೇಳ್ತಾ ಇದ್ದೀನಿ, ಶಿಕ್ಷಕರ ಬಗ್ಗೆನು ವಿಷಯಗಳು ಬರ್ತಾನೆ ಇದೆ, ತಿಳ್ಕೊಂತಿದೀವಿ. ನಾನ್ ಬೆಳಿಗ್ಗೆಯಿಂದ ನಮ್ ಟೀಚರ್ಸ್ ಬಗ್ಗೆನು ನೆನ್ಸ್ಕೊಂತಿದ್ದೆ.
0: ಅಲ್ವಾ, ಯಾರನ್ನ ನೆನ್ಸ್ಕೊಂತಿದ್ರಿ ಇವತ್ತು? ಯಾರನ್ನ ನೀವು ಎಷ್ಟೋ ಶಿಕ್ಷಕರು ಇರ್ತಾರೆ, ಪ್ರತಿಯೊಬ್ರು ನಮ್ಗೆ ಹೌದಲ್ವಾ ಹೌದಲ್ವಾ ಅನ್ಸುತ್ತೆ. ಯಾರನ್ನ ನೀವು ಮೊದಲು ಈಗ ನಮ್ಗೆ ತಿಳಿಸ್ತೀರಾ?
1: ಐದನೇ ಕ್ಲಾಸ್ ಅಲ್ಲಿ ನಂಗೆ ನಿರ್ಮಲಾ ಮಿಸ್ ಅಂತ ಬಂದ್ರು, ನಮ್ಗೆ ಹೊಸ್ದಾಗ ಬಂದಿರೋ ಟೀಚರ್ಸ್ ಅವರು. ಎಲ್ಲರಿಗಿಂತ ಜಾಸ್ತಿ ನನ್ಗೆ ಕನೆಕ್ಟ್ ಆದ್ರು ಅವರು. ಏನಂದ್ರೆ ನಾನ್ ಮಧುಗಿರಿಲಿ ಓದ್ತಿದ್ದೆ, ನಾಲ್ಕನೇ ಕ್ಲಾಸ್ ವರ್ಗೂ ನಾನ್ ಮಧುಗಿರಿಲೇ ಓದ್ತಿದ್ದು. ಐದನೇ ಕ್ಲಾಸ್ಗೆ ಅಂತ ನಮ್ಮೂರಿಗೆ ಬಂದೆ, ನಮ್ಮೂರು ನಮ್ ನೇಟಿವ್ ಬಂದು ಚಿತ್ರದುರ್ಗ. ಅಲ್ಲಿಗ್ ಬಂದ ಮೇಲೆ ಅವರು ಅಲ್ಲಿಗೆ ಬಂದ್ರು, ಅವರು ಗೌರಿಬಿದನೂರಿಂದ ಟ್ರಾನ್ಸ್ಫರ್ ಆಗಿ ಬಂದ್ರು. ಅವತ್ತಿಂದ ಕನೆಕ್ಷನ್ ನನ್ನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಿಗೆ ಎಲ್ಲದಕ್ಕೂ ನನ್ನನ್ನ ನೀಟಾಗಿ ಹೇಳ್ಕೊಟ್ಟು, ಡ್ಯಾನ್ಸ್ ಗಳಾಗ್ಲಿ ಡ್ಯಾನ್ಸ್ ಗಳನ್ನೂ ಕಲ್ಸ್ಕೊಟ್ಟು ರೆಡಿ ಮಾಡ್ತಿದ್ದಿದ್ ಅವರೇ. ಆಮೇಲೆ ಕನೆಕ್ಷನ್, ನನ್ನ ಕನೆಕ್ಷನ್ ಬಿಟ್ಟಿಲ್ಲ ಅವ್ರದ್ದು, ಇವತ್ತಿಗೂ ಕನೆಕ್ಷನ್ ಇದೆ ಅವ್ರ ಜೊತೆಗೆ.
0: ಹೌದಲ್ವಾ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಮ್ಗೆ ಒಂದ್ ರೀತಿ ಅಡಿಪಾಯವನ್ನ ಹಾಕೊಡ್ತಾರೆ ನಮ್ಮ ಜೀವನಕ್ಕೆ ಅಲ್ಲ.
1: ನಮ್ಮೂರಲ್ಲೇ ಅವ್ರದ್ದು ಡ್ಯೂಟಿ ಇದ್ದಿದ್ರಿಂದ ನಾನು ನೆಕ್ಸ್ಟ್ ಹೈಸ್ಕೂಲ್ ಹೋದ್ರು ಅಥವಾ ಪಿ ಯು ಸಿ ಕಾಲೇಜ್ಗೆ ಹೋದ್ರು ಭಾಷಣ, ಈಗ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಇದಕ್ಕೆಲ್ಲ ನಾವು ಭಾಷಣ ಮಾಡ್ಬೇಕಲ್ವಾ, ಅದಕ್ಕೆಲ್ಲ ನಾನು ಅವ್ರ ಮನೆಗೆ ಹೋಗಿ ವಿಷಯಗಳನ್ನ ಬರ್ಕೊಂಡು ತಿಳ್ಕೊಂಡು ರೆಡಿಯಾಗಿ ಬರ್ತಿದ್ದೆ. ನಾನು ನನ್ನ ಕರೆಕ್ಷನ್ ಇವಾಗ್ಲೇ ಇದೆ ಅವ್ರ ಜೊತೆಗೆ.
0: ತುಂಬಾ ಸಂತೋಷ ಆಯ್ತು ನಿಮ್ಮ ನಿರ್ಮಲಾ ಮ್ಯಾಮ್ ಅವ್ರ ಬಗ್ಗೆ ಕೇಳಿ. ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ದೋಣಿ ಸಾಗಲಿ ಮುಂದೆ ಹೋಗಲಿ ಸಾಂಗ್.
0: ದೋಣಿ ಸಾಗಲಿ ಮುಂದೆ ಹೋಗಲಿ.
1: ಏನಕ್ಕೆ ಅಂದ್ರೆ ನನ್ ಸಿಕ್ಸ್ತ್ ಅಲ್ಲಿ ಅವರೇ ಹೇಳ್ಕೊಟ್ಟಿದ್ದು, ದೋಣಿ ಸಾಗಲಿ ಮುಂದೆ ಹೋಗಲಿ ಇಂಥದೊಂದ್ ಸಾಂಗ್ ಇದೆ, ಅದ್ರದೊಂದು ರಾಗ ಹಿಂಗಿದೆ ಅಂತ ಗೊತ್ತಿಲ್ಲ. ಅದು ಸಂಬಂಧಪಟ್ಟಂಗೆ ದೇಶಭಕ್ತಿ ಗೀತೆಗೆ ಸಂಬಂಧಪಟ್ಟಂಗೆ ಒಂದ್ ಸಾಂಗ್ ಅನ್ನ ಈ ತರ ಹೇಳ್ಕೊತಿದ್ವಿ, ಈ ಬಾಟಿಲ್
0: ಹೇಳ್ಕೊತಿದ್ವಿ,
1: ಅದನ್ನ ನೆನ್ಸ್ಕೊತೀವಿ.
0: ಈಗ ನಮ್ಗೆ ಏನ್ ಬೇಕಾದ್ರೂ ಬೆರಳ ತುದಿಯಲ್ಲಿ ಸಿಕ್ಬಿಡುತ್ತೆ. ಆಗಿನ ಕಾಲದಲ್ಲಿ ಟೀಚರ್ಸ್ ಮೊದಲು ಅವ್ರ ಕಲೆ ಹಾಕಿ ತಿಳಿದುಕೊಂಡು ಬಂದ, ಆಮೇಲೆ ನಮ್ಗೆ ತಿಳಿಸ್ಕೊಡ್ತಾ ಇದ್ರು.
1: ಅದು ಭಾರತಕ್ಕೆ ಸಂಬಂಧಪಟ್ಟಿದ್ದು, ನಾವೆಲ್ಲ ಭಾರತೀಯರು ಅಂತ ಆ ದಾಟಿಲಿ ಹೇಳ್ಕೊತಿದ್ರಲ್ವಾ, ಅವಾಗ ಏನು ಅವ್ರು ಕಲ್ಸ್ಕೊಡೋರು ನಾನ್ ಹಾಡ್ತಿದ್ದೆ ಅಷ್ಟೇನೆ. ಆದ್ರೆ ಇಂಥದೊಂದ್ ಸಾಂಗ್ ಇದೆ, ಆದ್ರೂ ರೀಮೇಕ್ ಈ ತರ ಮಾಡಿದ್ದಾರೆ ಅಂತ ಗೊತ್ತಿರ್ಲಿಲ್ಲ
0: ನಮ್ಗೆ. ನಿಮ್ ಹತ್ರ ಮಾತಾಡಿ ಸಂತೋಷ ಆಯ್ತು ಸುಪ್ರೀತಾ ಅವರು. ನಿಮ್ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ನಮಸ್ತೆ. ಮಿಸ್ ಲೀಲಾವತಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು ಹಾಗೂ ರಾಮಚಂದ್ರ ರಾವ್ ಅವರು. ಕುವೆಂಪು ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಅವರ ಸಂಗೀತವಿದೆ.

0: ಅಪ್ಪ ನಾನೊಂದು ಹಾಡು ಹಾಡ್ಲಪ್ಪ.
1: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
0: ಬೇಡ, ನಂಗೆ ಒಂದ್ ಕತೆ ಹೇಳು.
1: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
0: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
1: ಮಗಳೇ, ಸ್ಕೂಲ್ ಅಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
2: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
3: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ: ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.
4: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
5: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ, ನಿಮ್ಮ ಹೆಸರು?
5: ಹೊನ್ನೂರಲ್ಲಿ ಮೇಡಮ್.
4: ಹೊನ್ನೂರಲ್ಲಿ ಅವರೇ, ಹೇಳಿ. ಶಿಕ್ಷಕರ ದಿನ ಇಂದು.
5: ಹೌದು ಮೇಡಮ್.
4: ನೀವು
5: ಇಷ್ಟವಾದ ಶಿಕ್ಷಕರಂದ್ರೆ, ಪ್ರಾಥಮಿಕ ಶಾಲೆಯಲ್ಲಿ ರಂಗಪ್ಪ ಮೇಸ್ಟರ್, ಆಮೇಲೆ ಪೀರ್ ಸಾಬ್ ಮೇಸ್ಟರ್ ಅಂತ ಇದ್ರು ಮೇಡಮ್. ಅವ್ರಿ ಇವರು ಏನಪ್ಪಾ ಅಂದ್ರೆ ಬಹಳ ಸ್ಟ್ರಿಕ್ಟ್. ಯಾವುದೇ ಆಗ್ಲಿ, ಅವಾಗೆಲ್ಲ ತಿಂದೀವಿ ಮೇಡಮ್, ರೀ ಕೈ ಕಾಲುಗಳಿಗೆಲ್ಲ ಒದೇ ತಿಂದೀವಿ. ದಂಡಂ ದಶಗುಣಂ ಅನ್ನಾರಲ್ಲ ಆ ಟೈಪ್. ಅದು ಏನಾಗ್ಲಿ, ಹೋಮ್ವರ್ಕ್ ಆಗ್ಲಿ, ಏನೇನಾಗ್ಲಿ, ಒಟ್ಟು ನಾವು ರಜೆ ಇದ್ದಾಗಲಿ ಏನಾದ್ರೂ ನಾವು ಹೊರಗಡೆ ಆಟ ಕಂಡ್ರೆ ಮೇಸ್ಟ್ರು ಬಂದ್ರೆ ಓಡೋಗ್ಬಿಡ್ತಿದ್ವಿ ನಾವು. ಅಷ್ಟು ಭಯ ಇತ್ತು ಮೇಡಮ್ ರೀ ಶಿಕ್ಷಕರಂದ್ರೆ ನಮ್ಗೆ. ಅವಾಗ
4: ಈಗ ರಂಗಪ್ಪ ಮೇಸ್ಟ್ರು ಅಂತ ಹೇಳಿದ್ರಲ್ಲ, ಅವ್ರು

0: ಯಾವ ವಿಷಯವನ್ನ ಬೋಧಿಸ್ತಾ ಇದ್ರು
1: ಮೇಡಮ್? ಅರೆ ಅವಾಗ ಇದ್ದಿದ್ದು ಇಬ್ಬರೇ ಮೇಸ್ಟ್ರ ನಮಗೆ, ಅವಾಗ ಮೇಸ್ಟ್ರುಗಳು ಕಡಿಮೆ ಇದ್ದಿದ್ದು, ಎಲ್ಲಾರು ಓದ್ತಾರೆ ಮೇಡಮ್. ಅರೆ ಆ ಇಂದ ಹಿಡಿದು ಎ ಬಿ ಸಿ ಡಿ ವರೆಗೂ ಪ್ರತಿ ಒಂದು ಅವ್ರಿಬ್ರೇ ಮಾಡೋರೆಲ್ಲ. ಆಮೇಲೆ ಇದು ವಿಜ್ಞಾನ ಮಾತ್ರ ರಂಗಪ್ಪ ಎಷ್ಟು ಚೆನ್ನಾಗಿ ಮಾಡೋರು. ಅವರು ಪ್ರಯೋಗ ಶಾಲೆಯಲ್ಲಿ ಪ್ರಯೋಗ ಇದ್ದು ಗ್ಲಾಸ್ ಅವೆಲ್ಲ ಅದನ್ನೆಲ್ಲ ನಮಗೆಲ್ಲ ಪ್ರಯೋಗ ಮಾಡಿ ತೋರ್ಸಾರ ಮೇಡಮ್. ಅರೆ ಅವಾಗ ಈಗ ಆ ತರ ಪ್ರಯೋಗಗಳು ನಡೀತಾ ಇಲ್ಲ ಗೊತ್ತಿಲ್ಲ. ನಾವು ಅವಾಗೆಲ್ಲ ಪ್ರಯೋಗಗಳೆಲ್ಲ ಮಾಡೋದು ಎಲ್ಲ ನೋಡಿದೀವಿ ಮೇಡಮ್. ಅರೆ ಅವೆಲ್ಲ ಕೆಳಗೆ ದೀಪ ಹಚ್ಚಿಟ್ಟು ಅದಾಗೆಲ್ಲ ಸೋಡಿಯಂ ಏನೇನ ಹಾಕ್ಬಿಟ್ಟು ಮಾಡಾರ ಅವಾಗ. ನಮ್ಗೆ ಈಗಲೂ ನೆನಪಿದೆ ಮೇಡಮ್. ಅರೆ ಅವ್ರು ತೋರಿಸ್ತಾ ಇದ್ದಿದ್ದು ಅವ್ರು ನಮ್ಗೆ ಒಂಥರ ಗುರುಗಳಂದ್ರೆ ನಮ್ಗೆ ಬಹಳ ಭಯ ಭಕ್ತಿ ಜಾಸ್ತಿ ಮೇಡಮ್. ಅರೆ ಅವಾಗ
0: ಹೌದಲ್ವಾ? ಈ ಯಾವ ಹಾಡನ್ನ ಪ್ರಸಾರ ಮಾಡೋಣ? ಈಗ ನಿಮ್ಗೊಂದು ಹಾಡು ತಯಾರು ಮಾಡಿರೋಣ
1: ಮೇಡಮ್. ಅರೆ ನನಗೆ ಹೊಸ ಫಿಲಂ ಕೇಳ್ತಾ ಇದೀನಿ ಮೇಡಮ್. ಅರೆ
0: ಯಾವ್ದು?
1: ಅದೇ ಲವ್ ಇನ್ ಪಾಯ್ಸನ್ ಅಂತ ಒಂದು ಹಾಡಿದೆ ಚಿತ್ರ ಇದೆ ಅಲ್ಲ ಮೇಡಮ್. ಅರೆ ಅದರಲ್ಲಿ ಈ
0: ಸದ್ಯಕ್ಕದು ಬಹುಶಃ ಲಭ್ಯ ಇಲ್ಲ.
1: ಹೌದಾ? ಸರಿ ಮೇಡಮ್. ಅರೆ ನಮಗೆ ವಿಷ್ಣುವರ್ಧನ್ ಇದೆಯಲ್ಲ ಮೇಡಮ್. ಅರೆ ಗುರು ಬ್ರಹ್ಮ ಗುರು ವಿಷ್ಣು ಅಂತಂದ್ರೆ ಇದು ರಮೇಶ್
0: ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡ ವಿಷ್ಣುವರ್ಧನ್ ಅವ್ರದು. ಪ್ರಸಾರ ಮಾಡೋಣವಾ?
1: ಮಾಡಿ ಮೇಡಮ್. ಅರೆ ಮಾಡಿ,
0: ಪ್ರಸಾರ ಮಾಡ್ತೇವೆ. ಹೇಳಿ, ನೀವು ನಿಮ್ ಶಾಲೆ ಬಗ್ಗೆ ಹೇಳ್ತಾ ಇದ್ರಿ.
1: ಹೌದು ಮೇಡಮ್. ನಮ್ಗೆ ಅವಾಗ ನಾವು ಒಂದ್ 60 ಹುಡುಗರು ಇದ್ರಿ ಮೇಡಮ್. ಅರೆ ಅವಾಗ ಎರಡೇ ಸೆಕ್ಷನ್ ಇದ್ದಿದ್ದು, ಎರಡು ಸೆಕ್ಷನ್ನಾಗು ಕೊಠಡಿ ಇದ್ದೆ, 4 ಕೊಠಡಿ ಇದ್ವು, ಒಂದ್ ಆಫೀಸ್ ರೂಮ್, ಒಂದ್ 2 ಕೊಠಡಿ. ಆಮೇಲೆ ಇಬ್ರು ಮೇಸ್ಟ್ರು ಇದ್ರು ಮೇಡಮ್. ರೇ ಆಮೇಲೆ ನಾವು 6ನೇ ಕ್ಲಾಸಿಗೆ ಬಂದ ಮತ್ತೊಬ್ರು ಮೇಸ್ಟ್ರು ಬಂದ್ವಿ. ಅವರು ಜಗಳೂರ್ಲಿದ್ದ ಓಡಾಡೋರು, ಸೈಕಲ್ ಮೇಲೆ ಬರೋರು. ಅವಾಗೆಲ್ಲ ಚೆನ್ನಾಗಿತ್ತು ಮೇಡಮ್. ರೇ ನಮ್ಗೆ ಉಪ್ಪಿಟ್ಟು ಕೊಡೋರು ಅವಾಗೆಲ್ಲ ಮೊದ್ಲು. ಹೌದು ಮೇಡಮ್, ಉಪ್ಪಿಟ್ಟು ಕೊಡೋರು ಅವಾಗ. ಬರಗಾಲ ಮೇಡಮ್. ರೇ
0: ಅದು ಒಂದು ಆಕರ್ಷಣೆ ಶಾಲೆಗೆ ಹೋಗೋಕೆ.
1: ಹೌದೌದು, ಉಪ್ಪಿಟ್ಟು ಕೊಡೋರವರು. ಅದ್ರಾಗೆ ನಮ್ಮ ಅಜ್ಜಿನೇ ಅಡಿಗೆ ಮಾಡ್ತಿದ್ದು ಉಪ್ಪಿಟ್ಟು. ಹಂಗಾಗಿ ಅವಾಗ ಬರಗಾಲ ಅಂದ್ರೆ ಬಹಳ ಇದಾಗಿತ್ತು ಮೇಡಮ್. ರೀ ಹಳ್ಳಿಯಿಂದ ಸುತ್ತಮುತ್ತ 4-5 ಹಳ್ಳಿಯಿಂದ ನಮ್ಮೂರಿಗೆ ಬರೋರು. ಹಳ್ಳಿ ಹುಡುಗರಂದ್ರೆ ನಮ್ಮ ಅಜ್ಜಿ ಒಂದೊಂದ್ ಸ್ವಲ್ಪ ಜಾಸ್ತಿ ಹಾಕೋದು ಅವ್ರಿಗೆಲ್ಲ, ಇಷ್ಟೂರಿಗೆ ಕಡಿಮೆ ಹಾಕೋದು. ಯಾಕಂದ್ರೆ ಬೇರೆ ಊರ್ಲಿಂದ ಬರೋರಲ್ಲ. ಹೌದೌದು ಮೇಡಮ್. ರೀ ಅಲ್ಲಿಂದ ಚೆನ್ನಾಗಿತ್ತು ಮೇಡಮ್. ರೀ ಶಿಕ್ಷಣ ನಾವೆಲ್ಲ ಬಳಪ ಕೈಯಿಂದ ಬರಿತಿದ್ವಿ ಮೇಡಮ್. ರೀ ಎಕ್ಸೈಸು ಪಕ್ಸೈಸ್ ನೋಡಿಲ್ಲ ನಾವು. 5ನೇ ಕ್ಲಾಸ್ ವರೆಗೂ ಬಳಪ ಇತ್ತು, ಆ ಬಳಪದಾಗ ಬರಿತಿದ್ವಿ. ಪೇಣಿ ಅಂತ ಇತ್ತು, ಈಗೆಲ್ಲ ಪೇಣಿಗಳೆಲ್ಲ ಕಲ್ ಪೇಣಿ ಅಂತ ಅದು, ಅದ್ರಾಗ ಬರಿತಿದ್ವಿ ಮೇಡಮ್. ರೀ ಅವಾಗ ಬರೆದು ಚೀಲ್ಗಳು ಈ ತರ ಚೀಲ್ ಇದ್ದಿಲ್ಲ, ಒಂಥರ ಬಟ್ಟೆಯಿಂದ ಕೈ ಚೀಲ ಹೊಲಿಸಿ ನಾವು ಉದ್ದಕ್ಕೆ ನೇತಾಕೊಂಡು ಹೋಗ್ತಿದ್ವಿ ಮೇಡಮ್. ರೀ ಅವಾಗ
0: ಹೌದು
1: ಹೌದು, ಆಗಿಂದು ಇದೇ ಚೆನ್ನಾಗಿತ್ತು ಮೇಡಮ್.
0: ನೆನಪುಗಳು ನಮ್ಗೆ ಬಹಳ, ನಿಮ್ಮ ನೆನಪುಗಳು ಬಹಳಷ್ಟು ಜನಕ್ಕೆ ಅವರ ಶಾಲೆಯ ನೆನಪುಗಳನ್ನ ಮೂಡಿಸಿರುತ್ತೆ. ಒಂದು ಹೇಳ್ತಾರೆ, ನಮ್ಮ ಭಕ್ತಿಯಷ್ಟೇ ಭಗವಂತ ದೊಡ್ಡವರು ಅಂತ. ಹಾಗೆ ನಮ್ಮ ಶ್ರದ್ಧೆಯಷ್ಟೇ ವಿದ್ಯೆ ಹೆಚ್ಚುತ್ತೆ ಅಂತಾನೂ ಹೌದು ಅಲ್ವಾ? ಶ್ರದ್ಧೆ ಇದ್ದಷ್ಟು ವಿದ್ಯೆ ಹೆಚ್ಚುತ್ತೆ. ಸೊ ಆಗಿನ ಕಾಲದಲ್ಲಿ ನಿಮ್ಮಲ್ಲಿ ಶ್ರದ್ಧೆ ಮತ್ತೆ ಒಂದು ಭಯ ಭಕ್ತಿ ಹೆಚ್ಚಿಗೆ ಇತ್ತು ಈಗಿನ ಕಾಲಕ್ಕಿಂತ. ಗುರುಗಳಿಂದಲೇ ಕಲಿಬೇಕು ಅನ್ನೋದು ಒಂದಿತ್ತ.
1: ಯಾಕಂದ್ರೆ ಈಗಿನ ಸವಲತ್ತು ಸರ್ಕಾರ ಪೂರ್ತಿ ಕೊಡ್ತಾರೆ ಮೇಡಮ್.
0: ಈಗಿನ ಸವಲತ್ತುಗಳಲ್ಲಿ ಬೇರೆ ಬೇರೆ ವಿಭಿನ್ನ ಆಯ್ಕೆಗಳು.
1: ಅವಾಗ ಸವಲತ್ತು ನಮಗೆ ಅಷ್ಟಿದ್ದಿಲ್ಲ. ಈಗ ಪುಸ್ತಕದಿಂದ ಹಿಡಿದು ಪೇಣಿಯಿಂದ ಹಿಡಿದು ಬೂಟ್ಲಿಂದ ಹಿಡಿದು ಪ್ರತಿ ಒಂದು ಬಟ್ಟೆಯಿಂದ ಹಿಡಿದು ಕೊಡ್ತಾ ಇದಾರೆ ಈಗ. ಅವಾಗೆಲ್ಲ ನಮ್ಮ ಮನೆಗೆ ಬಡತನಗಳು ಆ ಸೆಂತೆಗೆ ಬಟ್ಟೆ ಕೊಡ್ತಿದ್ರು, ಸೆಂತೆಲಿಂದ ಹೊಲದ ಬಟ್ಟೆ ತಗೊಂಡ್ಬಂದು ಉಟ್ಕೊಂಡಿದ್ವಿ ನಾವು.
0: ಹೌದು, ಯಾಕೆ ಅಂದ್ರೆ ಹೆಚ್ಚು ಹೆಚ್ಚು ಅಕ್ಷರಸ್ಥರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡುವ ಮೂಲಕ ದೇಶ ಮುನ್ನಡೆಯಲಿ ಅನ್ನೋದು ಸರ್ಕಾರದ ಒಂದು ಇಚ್ಛೆ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಶಿಕ್ಷಕರು ಸಿಗ್ಲಿ, ಶಿಕ್ಷಣ ಸಿಗ್ಲಿ, ಉತ್ತಮವಾದ ವಿದ್ಯಾಭ್ಯಾಸ ಆಗ್ಲಿ ಅಂತ ಆಶಿಸೋಣ. ನಿಮ್ಮ ಹತ್ರ ಮಾತಾಡಿದ ಸಂತೋಷ ಆಯ್ತು. ಹೀಗೆ ಕರೆ ಮಾಡ್ತಾರೆ. ಧನ್ಯವಾದಗಳು.
1: ಧನ್ಯವಾದಗಳು.

0: ಸ್ನೇಹಿತರೆ, ನಮ್ಮ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ,
1: ಹಾಯ್, ಗುಡ್ ಆಫ್ಟರ್ನೂನ್ ರತ್ನಾಜಿ. ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ನಮಸ್ತೆ ಎನ್ ಆರ್ ಪ್ರಸಾದ್ ಅವರೆ, ನೀವು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಓರ್ವ ಶಿಕ್ಷಕರ ಬಗ್ಗೆ, ಯಾವ ಶಿಕ್ಷಕರ ಬಗ್ಗೆ ತಿಳಿಸ್ತೀರಿ?
1: ನನ್ಗೆ ಆಲ್ ಟೈಮ್ ಫೇವ್ರೇಟ್ ಈಸ್ ಫಸ್ಟ್ ಮೈ ಫಾದರ್. ಅವರು ನನ್ಗೆ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ, ಅದಕ್ಕೆ ಫಸ್ಟ್ ಅವರಿಗೆ ವಂದಿಸುವೆ. ಬಿಕಾಸ್ ಯು ಆರ್ ಹೀರೋ ಇನ್ ಮೈ ಲೈಫ್, ಫಸ್ಟ್ ಗುರು ಇನ್ ಮೈ ಲೈಫ್. ಸೆಕೆಂಡ್ ಈಸ್ ಆಕ್ಚುಲಿ ಅಕಾಡೆಮಿಕ್ ಗೆ ಶ್ರೀನಿವಾಸ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಇದ್ದಾರೆ, ಮ್ಯಾಥ್ಸ್ ಟೀಚರ್. ಅವರು ಅವ್ರಿಗೆ ಮಾತ್ರ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತು ಅವ್ರಿಗೆ ಜ್ಞಾಪಿಸ್ಕೊಳ್ತೀನಿ. ಇವತ್ತು ಒಂದೇ ದಿವಸ ಅಲ್ಲ, ಮೈ ಓನ್ಲಿ ಆನ್ 5th ಸೆಪ್ಟೆಂಬರ್. ಐ ರಿಮೆಂಬರ್ ಹಿಮ್ ಇನ್ ಆಲ್ಮೋಸ್ಟ್ ಆಲ್ 365 ಡೇಸ್ ಇನ್ ಇಯರ್, ಬಿಕಾಸ್ ಹಿ ಲೇಡ್ ದ ಫೌಂಡೇಶನ್ ಫಾರ್ ಮೈ ಮ್ಯಾಥ್ಸ್. ಒಂದ್ ಗ್ರೇಟೆಸ್ಟ್ ಲರ್ನಿಂಗ್. ಅವ್ರು ಹೇಗೆ ಅಂತ ಹೇಳಿದ್ರೆ, ಈ ಮ್ಯಾಥ್ಸ್ ಹೇಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನಾನ್ ಟಾಕಿಂಗ್ ಅಬೌಟ್ 30-40 years back, ಅದನ್ನ ಈ ಪಜಲ್ ಮೂಲಕ ಹೇಳ್ಕೊಡ್ತಾ ಇದ್ರ, ಒಂಥರ ಆಟಿಕೆಗಳ ಮೂಲಕ ಹೇಳ್ಕೊಡ್ತಾ ಇದ್ರು ನಮ್ಗೆ. ಹಾಗಾಗಿ ಅದು ಬಹಳ ಅಚ್ಚಳಿದೆ ಉಳಿತು, ಅದು ಮ್ಯಾಥ್ಸ್ ಬಿಕಮ್ ಪರ್ಫೆಕ್ಟ್ ಫಾರ್ ಮಿ. ಹಾಗಾಗಿ ಐ ವಾಸ್ ಆಲ್ವೇಸ್ ಅ ಟಾಪರ್. ಆಕ್ಚುಲಿ ಐ ಸ್ಟಡಿ ಫ್ರಮ್ 1 to matric ಇನ್ ಕಾನ್ವೆಂಟ್ ಸ್ಕೂಲ್. ಥ್ರೂಔಟ್ ದಿಸ್ ಥಿಂಗ್ ಐ ವಾಸ್ ಅ ಟಾಪರ್ ಇನ್ ದಿಸ್ ಥಿಂಗ್, ನೋಬಡಿ ಇಸ್ ಏಬಲ್ ಟು ಬೀಟ್ ಮೀ ಇನ್ ದ ಮ್ಯಾಥ್ಸ್. ಹಾಗಾಗಿ ಮ್ಯಾಥ್ಸ್ ಬಿಕಮ್ ವೆರಿ ವೆರಿ ಹೆಲ್ಪ್ಫುಲ್, ಅಂಡ್ ಐ ಬಿಕಮ್ ಎಕ್ಸ್ಪರ್ಟ್ ಇನ್ ದಟ್ ಪದ. ಅದು ನನಗೆ ಡೇ ಟು ಡೇ ಜೀವನದಲ್ಲಿ ಹೇಗೆ ನನಗೆ ಇದಾಯ್ತು ಅಂತ ಹೇಳಿದ್ರೆ, ಈವನ್ ವೆನ್ ಐ ವಾಸ್ ಟ್ರೇಡಿಂಗ್ ಆನ್ ದ ಸ್ಟಾಕ್ ಮಾರ್ಕೆಟ್, ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ವೆನ್ ಯು ಆರ್ ಬುಕಿಂಗ್ ದ ಪ್ರಾಫಿಟ್, ಯು ಹ್ಯಾವ್ ಟು ಟೇಕ್ ಇನ್ ಸೆಕೆಂಡ್ಸ್. ಸೊ ಎವ್ರಿ ಟೈಮ್ ಐ ಬುಕ್ ದ ಪ್ರಾಫಿಟ್, ಐ ರಿಮೆಂಬರ್ ಶ್ರೀನಿವಾಸ ಶಾಸ್ತ್ರಿ, ಮೈ ಗ್ರೇಟೆಸ್ಟ್ ಗುರು, ಆಲ್ ಟೈಮ್ ಗ್ರೇಟೆಸ್ಟ್ ಗುರು ಆಫ್ ಮೈ ಲೈಫ್. ಸೊ ಹಾಗಾಗಿ ಮ್ಯಾಥ್ಸ್ ಟೀಚರ್ನ ಅವ್ರನ್ನ ಯಾವತ್ತಿಗೂ ನನಗೆ ಮರೆಯಕ್ಕಾಗಲ್ಲ.

0: ನಿಮ್ಮ ಗಣಿತದ ಗುರುಗಳನ್ನ ನೆನಪು ಮಾಡ್ಕೊಂಡಿದ್ದು ಸಂತೋಷ ಆಯ್ತು. ಯಾವ ಹಾಡನ್ನ ಪ್ರಸಾರ ಮಾಡೋಣ ಇವತ್ತು ನಿಮ್ಗಾಗಿ?
1: ನೋಡಿ, ಅದು ಒಂದು ಅಂಗೈಯಲ್ಲಿ ಅಕ್ಷರ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಇದೆ, ಅದರಲ್ಲಿ ನಮಿಸುವೆ ಗುರುವೆ ನಮನ ಗುರುವೆ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಅದನ್ನ ಹಾಕಿದ್ರೆ ಇವತ್ತು ನಾಟ್ ಓನ್ಲಿ ಟು ಶ್ರೀನಿವಾಸ ಶಾಸ್ತ್ರಿ, ಟು ಆಲ್ ಟೀಚರ್ಸ್ ಇನ್ ದಿಸ್ ವರ್ಲ್ಡ್, ಆಲ್ ಟೀಚರ್ಸ್. ಯಾಕಂದ್ರೆ ನಾವು ನೀವು ಎಷ್ಟೇ ದೊಡ್ಡವರು ಆಗಿದ್ದು ಕಡೆಯೋದಿದ್ದೇ ಇರುತ್ತೆ, ಯಾರಾದ್ರೂ ಒಬ್ರು ನಿಮಗೆ ಕಲಿಸ್ತಾನೆ ಇರ್ತಾರೆ. ಸೊ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ಆಲ್ ದ ಟೀಚರ್ಸ್ ಇನ್ ದಿಸ್ ವರ್ಲ್ಡ್. ಪ್ಲೀಸ್ ಪ್ಲೇ ದ ಸಾಂಗ್ ಫಾರ್ ಮೀ.
0: ಓಕೆ, ಪ್ರಸಾರ ಮಾಡ್ತೀವಿ ನಿಮ್ಮ ಇಷ್ಟದ ಹಾಡನ್ನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಪ್ಲೆಷರ್ ಟಾಕಿಂಗ್ ಟು ಯು ರತ್ನಾಜಿ.
0: ನಮಸ್ತೆ.

ಅಂಗೈಯಲ್ಲಿ ಅಕ್ಷರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಶ್ಮಿ ಹಾಗೂ ಸಂಗಡಿಗರು. ಎಂ ವಿ ಜ್ಞಾನೇಶ್ ಹಾಗೂ ಶೈಲಜಾ ಎಸ್ ರಾವ್ ಅವರ ಸಾಹಿತ್ಯಕ್ಕೆ ಎ ಟಿ ರವೀಶ್ ಅವರ ಸಂಗೀತವಿದೆ.

ಸ್ನೇಹಿತರೆ, ನಮ್ಮ ಕರೆಗೊಂದು ಹಾಡು ಕಾರ್ಯಕ್ರಮದ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. 0800-223-7788. ಹಾಗೆ ಮತ್ತೊಂದು ಸಂಖ್ಯೆ 0800-223-7799.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆ ಎಲ್ಲಿಂದ ಬಂದಿದೆ, ಯಾರು ಮಾಡಿದ್ದಾರೆ ನೋಡೋಣ. ಹಲೋ ವಿವಿಧ ಭಾರತಿ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
1: ನಾವು ಚಿತ್ತೂರಿಂದ, ಚೈತ್ರ ಅಂತ.
0: ಚೈತ್ರ ಅವರೇ,
1: ಓಕೆ.
0: ಏನ್ ಮಾಡ್ಕೊಂಡಿದ್ರೆ ಚೈತ್ರ ಅವರೇ?
1: ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ನಾನು ಇವಾಗ ಹಳೆಪಾಳ್ಯ ಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಓ, ನೀವೇ ಟೀಚರ್ ಆಗಿದ್ದೀರಿ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್.
1: ಥ್ಯಾಂಕ್ ಯು ಮೇಡಮ್. ಏನ್ ಸ್ಪೆಷಲ್ ಅಂದ್ರೆ, ನಾನು ಓದಿದ ಸ್ಕೂಲ್ ಅಲ್ಲೇ ನಾನೇ ಟೀಚರ್ ಆಗಿ ಪಾಠ ಮಾಡ್ತಿರೋದು ನನಗೊಂದು ಖುಷಿ ವಿಚಾರ. ಅದೊಂದು, ಆಮೇಲೆ ನನ್ನ ಕಲೀಗ್ಸ್ ಆಗಿ ನಮ್ ಟೀಚರ್ಸ್ ಇದಾರೆ, ಅವರು ನನಗೆ ತುಂಬಾ ಗೈಡ್ ಮಾಡ್ತಾರೆ ಪ್ರತಿಯೊಂದು ಸ್ಟೆಪ್ ನಲ್ಲೂ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋದಾಗಿರ್ಬೋದು, ಮಕ್ಳಿಗೆ ಪಾಠ ಮಾಡೋದಾಗಿರ್ಬೋದು, ಯಾವ ರೀತಿ ಟೀಚ್ ಮಾಡ್ಬೇಕು ಅಂತ ಎಲ್ಲಾ ಸ್ಟೆಪ್ ನಲ್ಲೂ ಹೇಳ್ಕೊಡ್ತಾರೆ ಅವರು.
0: ನೀವು ವಿದ್ಯಾರ್ಥಿಯಾಗಿ ಹೋಗ್ತಿದ್ದಂತಹ ಶಾಲೆಗೆ ಈಗ ಗುರುಗಳಾಗಿ ಹೋಗ್ತಾ ಇದ್ದೀರಾ?
1: ಹೌದು ಮೇಡಮ್,
0: ಅದೇ ಶಾಲೆ ಚಿರಂತನ, ನಾವು ಬದಲಾಗ್ತಾ ಹೋಗ್ತೀವಿ.
1: ಹೌದು
0: ಹೌದು. ಯಾವ ಶಿಕ್ಷಕರನ್ನ ನೀವು ಇದನ್ನ ನೆನೆಸ್ತೀರಿ, ನೀವು ನಿಮಗೆ ಕಲಿಸಿದಂತಹ ಗುರುಗಳು?
1: ನಾನು ಇವತ್ತು ಪ್ರತಿ ಎವ್ರಿ ಇಯರ್ ನಾನು ಎಲ್ಲಾ ಟೀಚರ್ಸ್ಗೂ ಕಾಲ್ ಮಾಡಿ ವಿಶ್ ಮಾಡ್ತೀನಿ ಅಥವಾ ವಾಟ್ಸಪ್ ಅಲ್ಲಿ ಸಂದೇಶವನ್ನ ಕಳಿಸ್ತೀನಿ. ನಾನು ಪ್ರೈಮರಿ ಟೀಚರ್ಸ್ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ಸ್, ಡಿಗ್ರಿ ಕಾಲೇಜ್ ಟೀಚರ್ಸ್ ಎಲ್ರಿಗೂ ಕೂಡ ಮೆಸೇಜ್ ಅನ್ನ ಹಾಕ್ತೀನಿ. ಅವರಿಂದ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ತೇನೆ. ಗುರು ಪೌರ್ಣಿಮೆಗಾಗಿರ್ಬೋದು, ಎಲ್ಲ ಟೀಚರ್ಸ್ ಡೇಗೆ ಎಲ್ಲದಕ್ಕೂ ವಿಶ್ ಮಾಡ್ತೇನೆ. ಎಲ್ಲರ ಜೊತೆನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅವರು ನನಗೆ, ಒಬ್ರು ಟೀಚರ್ ಇದಾರೆ ಸೋಷಿಯಲ್ ತಗೋತಿದ್ರು ಟೆಂತ್ ಅಲ್ಲಿ, ಏಯ್ತ್ ಇಂದ ಟೆಂತ್ ವರ್ಗೂ ಸೋಷಿಯಲ್ ತಗೋತಿದ್ರು. ಗರ್ಲ್ಸ್ ಹೈಸ್ಕೂಲ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ತಿಪ್ಟೂರು, ಅಲ್ಲಿ ಸಂತೋಷ್ ಕುಮಾರ್ ಅಂತ ಒಬ್ರಿದ್ರು. ಅವ್ರು ಯಾವ ರೀತಿ, ಅವ್ರ ನಾನು ಇವಾಗ ಏನ್ ಆಗಿದ್ದೀನಿ ಅದಕ್ಕೆ ಕಾರಣ ಆ ಟೀಚರ್ ಅಂತ ಹೇಳ್ಬಹುದು. ಅಷ್ಟು ಒಳ್ಳೆ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಹೇಳ್ಕೊಡೋದ್ರ ಜೊತೆಗೆ ಅವ್ರು ನಮಗೆ ಜೀವನದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ತುಂಬಾ ಬರೀ ಅಂಕಗಳನ್ನ ಗಳಿಸೋದಾಗಿರ್ಬೋದು ಆ ರೀತಿ ಹೇಳ್ಕೊಡ್ತಿರ್ಲಿಲ್ಲ. ಒಂದ್ ಪಾಠ ಮಾಡ್ಬೇಕಾದ್ರೆ ಹೆಂಗ್ ಅರ್ಥ ಮಾಡಿಸ್ಬೇಕು ಮಕ್ಳಿಗೆ ಅನ್ನೋದನ್ನ ತುಂಬಾ ಚೆನ್ನಾಗ್ ಕಲ್ತಿದ್ರು ಅವರು. ಅವರು ಇವಾಗ ಶಿವಮೊಗ್ಗಗೆ ಟ್ರಾನ್ಸ್ಫರ್ ಆದ್ರು, ತಿಪ್ಟೂರಲ್ಲಿ ತುಂಬಾ ಹೆಸರನ್ನ ಪಡೆದಿದ್ದಾರೆ ಅವರು. ನನಗೆ ಆ ಟೀಚರ್ ತುಂಬಾನೇ ಇಷ್ಟ.
0: ನಿಮ್ಮ ಸಮಾಜ ವಿಜ್ಞಾನ ಬೋಧಿಸ್ತಿದ್ದಂತಹ ಗುರುಗಳನ್ನ ನೆನೆಸ್ತಾ ಇದ್ದೀರಿ?
1: ಹೌದು.
0: ಕೇಳಿ ಸಂತೋಷ ಆಯ್ತು ಚೈತ್ರ ಅವರೇ.
1: ಹೌದು ಮೇಡಮ್.
0: ನಿಮ್ಮ ಶಿಕ್ಷಕ ವೃತ್ತಿ ಕೂಡ ಹೀಗೆ ಮುಂದುವರಿತಾ ಇರಲಿ, ಹಾಗೂ ನಿಮಗೆ ಇನ್ನಷ್ಟು ಶುಭಾಶಯಗಳನ್ನ ಕೋರ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.

ಸ್ನೇಹಿತರೆ, ಬಹಳಷ್ಟು ಜನ ಕರೆಗೆ ಪ್ರಯತ್ನಿಸ್ತಾ ಇದ್ದೀರಾ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಮ್ಮ ದೂರವಾಣಿ ಸಂಖ್ಯೆಯನ್ನು 0800-327-7788, ಹಾಗೆ ಮತ್ತೊಂದು ಸಂಖ್ಯೆ 0800-222-6

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, 0800-227-7888. ಹಾಗೆ ಮತ್ತೊಂದು ಸಂಖ್ಯೆ 0800-227-799. ಈಗ ಯಾರು ನಮಗೆ ಕರೆ ಮಾಡಿದ್ದಾರೆ? ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದ್ದೀರಾ ಲೈನಲ್ಲಿ?
1: ಆನಂದ್ ಕುಲಕರ್ಣಿ, ಸುಳೆಪೇಟೆ ಮೇಡಮ್.
0: ಹಾ, ಆನಂದ್ ಕುಲಕರ್ಣಿ ಅವರೇ, ಇಂದು ಶಿಕ್ಷಕರ ದಿನ, 65ನೇ ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಿಸ್ತಾ ಇದ್ದೇವೆ.
1: ಹೌದು ಮೇಡಮ್, ಎಲ್ಲ ವೃದ್ಧರು ಶಿಕ್ಷಣ ದಿನಾಚರಣೆಗೆ ಶುಭಾಶಯ.
0: ನೀವು ಕಲಿತಂತಹ ಯಾವ ಶಿಕ್ಷಕರನ್ನ ಇವತ್ತು ನೆನೆಸ್ತಾ ಇದ್ದೀರಾ, ಗುರುಗಳನ್ನ?
1: ನೋಡಿ ಮೇಡಮ್, ಬಾಲ್ಯದಲ್ಲಿ ನಾನು ಪ್ರೈಮರಿ ಸ್ಕೂಲ್ ಪ್ರೈಮರಿಕ್ಕಿಂತ ಅನ್ನೋಕ್ಕಿಂತ ಏನಂತ ಮೇಡಮ್, ಬೇಬಿ ಸಿಟ್ಟಿಂಗು, ಎಲ್ ಕೆ ಜಿ, ಯು ಕೆ ಜಿ ಅದೇ ತಿಳಿದ್ದೀನಿ ಮೇಡಮ್. ಆ ಒಂದು ಸಂದರ್ಭದಲ್ಲಿ ಒಂದು ಜೋಗಪುರ ಪಟ್ಟಿ ಅಪ್ಲಿ ಇತ್ತು ಮೇಡಮ್, ಸುಮಾರು ಒಂದು 20 ವಿದ್ಯಾರ್ಥಿಗಳೇ, ಒಬ್ಬರು ಮಧ್ವಾಚಾರ್ಯ ಅಂತ ಅವರು ಆಚರಿಸಿದ್ರು, ಒಳ್ಳೆ ಸಿಕ್ಕಿದ್ರು ಮೇಡಮ್. ಅವ್ರು ಏನಂತ ಎಲ್ಲ ನಮ್ಗೆನಂತ ಗುರುಗಳು ಏನ್ ಬೇಕಿಲ್ಲ ಮೇಡಮ್, ಬಿ ಸಿ ಡಿ, ಐ, 1, 2, 3 ಅದೇ ಶಿಕ್ಷಣ ಪಡೆದುಕೊಂಡಿದ್ದ ಮೇಡಮ್. ಅವ್ರ ಹೆಸರು ಏನಾಗಿತ್ತು ಮೇಡಮ್, ಶಿಕ್ಷಣ ಜೊತೆಗೆ ಒಂದು ಶಿಕ್ಷೆ ಕೂಡ ಅವ್ರಿಗೆ ಒಂದು ಇದಾಗಿತ್ತು ಮೇಡಮ್. ಆ ಶಿಕ್ಷಣದಿಂದ ನಾವು ಅರ್ಧ ಶಿಕ್ಷಣ ಕಲ್ತೀವಿ ಮೇಡಮ್. ಅವ್ರ ಹೆಸರು ಏನಂದ್ರೆ ಟೊಂಗು ಮಾಸ್ತರ. ಟೊಂಗ್ ಅಂದ್ರೆ ಏನಂದ್ ಮೇಡಮ್, ಈ ಬಲಗೈದಾಗೆ ಮಧ್ಯ ಬಟ್ ಇರ್ತದ ಮೇಡಮ್, ಆ ಬಟ್ ಮುಂದುಗಡೆ ಮಾಡಿ ಪಕ್ಕದ ತೆನೆ ಮೇಲೆ ಬೀಳ್ತದೆ ಮೇಡಮ್.
0: ಚೆನ್ನಾಗಿ ಪೆಟ್ಟು ಬೀಳ್ತಾ ಇತ್ತು.
1: ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಬೇಕಂದ್ರೆ ಟೊಂಗು ಮಾಸ್ತರ್ ಟೊಂಗು ಇರ್ತಾರಪ್ಪ, ನಾವು ಹೋಮ್ವರ್ಕ್ ಮಾಡ್ಕೊಂಡು. ಹೋಮ್ವರ್ಕ್ ಅಂದ್ರೆ ಏನ್ ಮೇಡಮ್, ಅದೇ ABCD ಈ ಇಷ್ಟ ಇತ್ತು ಮೇಡಮ್. ಇನ್ನೊಂದು ವಿಶೇಷ ಏನಂದ್ರೆ ಮೇಡಮ್, ನಾವು ನಮ್ಗೆ ಮೂರನೇ ಕ್ಲಾಸ್ ಅಂದ್ರೆ ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತು, ಅವಾಗ ನಿಮ್ಗೆ ಏನಂತ ಹಿಂದಿ ಕಲಿ ಕಲಿಸ್ತಿರು ಮೇಡಮ್. ಯಾಕಂದ್ರೆ ಹಿಂದಿ ಶುರು ಆಗದೆ ಫಿಫ್ತ್ ಸ್ಟ್ಯಾಂಡರ್ಡ್ ಶುರು ಆಗ್ತದೆ, ಹಾಗೆ ನಾವು ಕಲಿಸ್ತೀನಿ ಮೇಡಮ್. ಒಳ್ಳೆ ಮಾಸ್ ಮೇಡಮ್.
0: ಅಂದ್ರೆ ನಿಮ್ಗೆ 5ನೇ ಕ್ಲಾಸ್ ಅಲ್ಲಿ ಅಂದ್ರೆ ಪಠ್ಯ ಪುಸ್ತಕದ ಮೂಲಕ ಹಿಂದಿ ಆರಂಭ ಆಗೋಕ್ಕೂ ಮುಂಚೆ ಅದ್ರ ವರ್ಣಮಾಲೆಯನ್ನ
1: ಕಲಿಸ್ತೀನಿ ಮೇಡಮ್. ಹಿಂದಿ ಒಳ್ಳೆ ಮಾಸ್ತರ್ ಮೇಡಮ್. ಒಂದ್ ಸಲ ಅವ್ರು ಸ್ವರ್ಗಸ್ಥರಾಗ್ಯಾರ ಪರವಾಗಿಲ್ಲ, ಅದ್ರ ಮುಂಚೆ ಒಂದು ಕೆಲಸ ಅವ್ರು ಮಾಡಿದ್ದಾರೆ ಮೇಡಮ್. ಅದಾದ್ಮೇಲೆ ನಾವು ಕಲಬುರಗಿ ಬಂದ್ವಿ ಮೇಡಮ್. ಕಲಬುರಗಿಯಲ್ಲಿ ನಮ್ಗೆ ಸಾಕಷ್ಟು ಪ್ರತಿಯೊಂದು ವಿಷಯಕ್ಕ ಪರಿಣಿತ ಬಂದ ಶಿಕ್ಷಕರು ಮೇಡಮ್. ಏನು ಕನ್ನಡ, ಆಮೇಲೆ ಇದು ಭೀಮಚಂದ್ರ ಅಂತಿದ್ರು, ಆಮೇಲೆ ವಾಮನರಾವ್ ಕುಲಕರ್ಣಿ ಅಂತಿದ್ರು, ದೇಶಪಾಂಡೆ ಸರ್ ಅಂತಿದ್ರು, ಒಳ್ಳೆ ಸರ್ ಮೇಡಮ್. ನಮ್ಗೆ ಸೈನ್ಸ್ ಎಲ್ಲ ಎಷ್ಟ್ ಮಾಡ್ತಿದ್ರು ಮೇಡಮ್. ಆ ಸೈನ್ಸ್ ಪಾಠ ಜೊತೆಗೆ ನಮ್ದು ಒಂದು ಎಕ್ಸ್ಪ್ಲೇನ್ ಮಾಡೋ ಒಂದು ಯಾವ್ದೇ ಒಂದು ಆರ್ಟಿಕಲ್ ಇದ್ರೆ ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್. ಈ ಮನುಷ್ಯನ ಹೃದಯ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದು ಒಳ್ಳೆ ಶಿಕ್ಷಕರು ಮೇಡಮ್.
0: ನಿಮ್ಮ ಶಿಕ್ಷಕರ ಬಗ್ಗೆ ಕೇಳಿ ಸಂತೋಷ ಆಯ್ತು ಆನಂದ್ ಕುಲಕರ್ಣಿ.
1: ಗುರ್ಲಿಂಗಪ್ಪ ಮಾಸ್ತರ್ ಅಂತ ಇದ್ರು ಮೇಡಮ್. ಅವ್ರು ಏನ್ ಮಾಡ್ತಾರೆ ಮೇಡಮ್, ಹೈಟ್ ಮಾಸ್ತರ್. ನಾವೇನೇ ಲೇಟ್ ಆಗಿ ಬಂದ್ವಿ ಮಾಡಿದ್ಯಪ್ಪ ಅಂದ್ರೆ ನಮ್ಮ ಅಡ್ಗೆ ಕಾಲ ಹಿಡ್ಕೊಂಡು ಮ್ಯಾಲೆಟ್ ಕೆಳಗೆ ಬಿದ್ದಿರ್ತೀನಿ ಮೇಡಮ್. ಅದೊಂದು ನಮ್ಗೆ ನೆನ್ಪಿರ್ತೀವಿ ಮೇಡಮ್. ನಾ ಹೇಳಿದ ಶಿಕ್ಷಕರು ಯಾರು ಇಲ್ಲ ಅಂದ್ರೆ ಕರೆಯಿಲ್ಲ. ಅವ್ರ ಮಕ್ಳು ಮೊಮ್ಮಕ್ಕಳು ಎಲ್ಲ ಕೇಳ್ತಿರ್ಬೋದು ಈ ವಾಹಿನಿ ಮುಖಾಂತರ. ಈ ವಾಹಿನಿ ಏನಾದ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ವಾಹಿನಿಗೂ ನಮಸ್ಕಾರಗಳು.
0: ನಮಸ್ಕಾರ ಆನಂದ್ ಕುಲಕರ್ಣಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್, ಧನ್ಯವಾದ.
0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇಂದು 65ನೇ ಶಿಕ್ಷಕರ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಹೇಳ್ತೇವೆ. ಶಿಕ್ಷಕರ ದಿನಾಚರಣೆಯ ಈ ಒಂದು ಆಚರಣೆ ಭಾರತದಲ್ಲಿ ಶುರುವಾಗಿದ್ದು 1962ರಲ್ಲಿ ಆರಂಭ ಆಗತ್ತೆ. ಆದರೆ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಮತ್ತೊಂದಿದೆ, ಅದನ್ನು ನಾವು 5ನೇ ಅಕ್ಟೋಬರ್ ಮಾಡ್ತೀವಿ. ಅದು ಆರಂಭ ಆಗಿದ್ದು 1994ರಲ್ಲಿ. ನಮ್ಮ ಭಾರತದಲ್ಲಿ ಬರೀ ಇದು 1962ರಿಂದ ಈ ಒಂದು ದಿನ ಶುರುವಾಯಿತು ಅಂತ ಹೇಳಲಿಕ್ಕೆ ಬರಲ್ಲ. ಗುರು ಪೂರ್ಣಿಮೆ ಈ ರೀತಿ ನಾವು ಪ್ರತಿದಿನ ಶಿಕ್ಷಕರಿಗೆ ಪ್ರತಿ ದಿನದ ನಮ್ಮ ಒಂದು ಮಂತ್ರ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಈ ರೀತಿ ಆರಂಭ ಆಗುತ್ತೆ. ಹಾಗಾಗಿ ಅನುದಿನ ಅವರ ದಿನವಾಗಿ ಅವರನ್ನು ದೇವರಂತೆ ನಮಿಸಿ ನಾವು ಆರಂಭ ಮಾಡ್ತೀವಿ. ಹಾಗಿರುವಾಗ ಇಂದು ನಾವು 5ನೇ ಸೆಪ್ಟೆಂಬರ್ ಶಿಕ್ಷಕರಿಗೆ ನಮ್ಮ ಒಂದು ನಮನವನ್ನು ಸಲ್ಲಿಸುವ ಮೂಲಕ, ನಮ್ಮ ಪ್ರೀತಿಯನ್ನು ಅವ್ರಿಗೆ ತಿಳಿಸುವ ಮೂಲಕ, ಅಥವಾ ಅವರ ಗುರುತರವಾದ ಕೆಲಸಕ್ಕೆ ಇನ್ನಷ್ಟು ಹುರುಪನ್ನು ತುಂಬಲಿಕ್ಕಾಗಿ ಈ ದಿನವನ್ನು ಆಚರಿಸ್ತೇವೆ. ನಿಮಗೆ ಗೊತ್ತೇ ಇದೆ, ಇಂದು ನಮ್ಮ ಭಾರತದ ಹೆಸರಾಂತ ಅತ್ಯುನ್ನತ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ ಅಂತ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಬಹುಶಃ ಒಂದು ಇನ್ನೊಂದು ಕರೆ ಸಾಧ್ಯ ಆಗುತ್ತೆ ನಮಗೆ. ಲೈನಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ
1: ಹಲೋ
0: ಹಲೋ ವಿವಿಧ ಭಾರತಿ ಹೇಳಿ.
1: ಹರೀಶ್ ಅಂತ ಹೇಳಿ.
0: ಹರೀಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಹೆಚ್ಎಲ್ ಬೆಂಗಳೂರಿನಿಂದ.
0: ಹೆಚ್ಎಲ್ಲಿಂದ? ಇಂದು ಶಿಕ್ಷಕರ ದಿನಾಚರಣೆ, ಹಾಗಾಗಿ ನಿಮ್ಮ ಆ ಒಂದು ಶಾಲಾ ಜೀವನದಲ್ಲಿ ಯಾವ ಗುರುಗಳನ್ನ ಇಂದು ನೀವು ನೆನೆಸ್ತೀರಾ?
1: ನಮಗೆ ಪ್ರೈಮರಿ ಸ್ಕೂಲಲ್ಲಿ ಅಂದ್ರೆ ಮುಳ್ಳೇಗೌಡರು ಅಂತೇಳಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮ್ಯಾಥ್ ಸಬ್ಜೆಕ್ಟ್ ಬಗ್ಗೆ. ಮತ್ತೆ ಹೈಸ್ಕೂಲ್ ಬಂದು ಅವ್ರು ಚಂದ್ರಶೇಖರ ಅಂತ, MS ಚಂದ್ರಶೇಖರ ಅಂತೇಳಿ, ಅವರು ಕೂಡ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾಡ್ತಾ ಇದ್ರು. ಅವ್ರನ್ನ ಇವತ್ತು ನೆನೆಸ್ಕೊಂತ ಇದ್ದೀನಿ. ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾ ಇದ್ರು ಪಾಠ. ಮತ್ತೆ ಅವರು ಅದಾದ್ಮೇಲೆ ಕುಮಾರಸ್ವಾಮಿಗಳು ಅಂತೇಳಿ, ಮತ್ತೆ ಅವರು ಸೋಷಿಯಲ್ ಸೈನ್ಸ್ ಎಲ್ಲ ಪಾಠ ಮಾಡ್ತಾ ಇದ್ರು. ನಮಗೆಲ್ಲ ಅವತ್ತು ಇವತ್ತು ನಿಂತ್ಕೊಂತೇವೆ ಅವನ್ನೆಲ್ಲ, ಅವರಿಗೆಲ್ಲ ಇವತ್ತು ಧನ್ಯವಾದ ಹೇಳಲೇಬೇಕು. ಇವತ್ತು ನಿಂತಿದ
0: ಇವತ್ತು ನೀವು ನಿಮ್ ಕಾಲ ಮೇಲೆ ನಿಂತಿದ್ದೀರಾ ಅನ್ನೋದೇ ಆದ್ರೆ.
1: ಹೌದು ಹೌದು, ನಾವು ಹೆಚ್ಚಿನ ಕೆಲಸ ಮಾಡ್ತೇವೆ ಅಂದ್ರೆ ಅದಕ್ಕೆಲ್ಲ ಅವರು ಕಾರಣೀಭೂತರಾಗಿದ್ದಾರೆ. ಇವತ್ತು
0: ಈ ಮೂಲಕ ನಿಮ್ಮೆಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ
1: ತಿಳಿಸ್ತಿದ್ದೀವಿ.
0: ಬಹುಶಃ ಇಲ್ಲಿ ಈ ದಿನ ಈ ಹೊತ್ತು ನಮ್ಮೊಂದಿಗೆ ಕರೆ ಮಾಡಿದಂತ ಅನೇಕರ ಆ ಒಂದು ಅನೇಕ ಶಿಕ್ಷಕರು ಅವರ ವಿದ್ಯಾರ್ಥಿಗಳು ಮಾತಾಡಿದಂತ ಮಾತುಗಳನ್ನ ಕೇಳಿರಬಹುದು ಅಥವಾ ಯಾವ್ದಾದ್ರ ಮೂಲಕ ಅವರನ್ನ ತಲುಪಿರಬಹುದು.
1: ಸೊ
0: ಅವರೆಲ್ಲರೂ ಕೇಳಿ ಅವರ ವೃತ್ತಿಯ ಆ ಒಂದು ಒಂದು ಸಂಪೂರ್ಣ ಒಂದು ಭಾವ ಇದೆಯಲ್ಲ, ತುಂಬಿದಂತಹ ಭಾವ, ಆ ವೃತ್ತಿ ಬಹಳ ವಿಶೇಷವಾದದ್ದು, ತಲುಪಿದೆ ಅಂತ ಭಾವಿಸ್ತೀವಿ ನಿಮ್ಮೆಲ್ಲರ ಭಾವನೆಗಳು ಅವ್ರಿಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹರೀಶ್ ಅವರೇ.
1: ನಮಸ್ತೆ.
2: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
3: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.

ಈ ರೀತಿ ಶಾರದೆಯ ಸುಪರ್ದಿಯಲ್ಲಿ ಇರುವಂತಹ ವಿದ್ಯೆಯನ್ನ ಪ್ರತಿಯೋರ್ವ ಕಣ್ತೆರೆವ ಕಂದಮ್ಮನಿಗೆ ತಲುಪಿಸುವಲ್ಲಿ ತಾಯಿಯಿಂದ ಶುರುವಾದ ಹಾಗೆ ತಾಯಿಯೇ ಮೊದಲ ಗುರು ಎಂದು ಶುರುವಾಗಿ ಆನಂತರ ಅಕ್ಷರ ಕಲಿಸಿ ಬದುಕನ್ನ ಕಲಿಸಿ ವಿದ್ಯೆಯನ್ನ ಕಲಿಸಿ ಗುರಿಯನ್ನ ತುಂಬಿ ನಮ್ಮನ್ನ ಹುರಿದುಂಬಿಸಿ ನಡೆಸುವಂತಹ ನಮ್ಮನ್ನ ಮುಂದಕ್ಕೆ ಕಳಿಸಿ ಅವರು ಆ ದಾರಿ ತೋರುವ ಕೈಮರವಾಗಿ ಅಲ್ಲೇ ನಿಲ್ಲುವಂತಹ ಅನೇಕ ಗುರುಗಳಿಗೆ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆ ಹಾಗೂ ಉನ್ನತ ಶಿಕ್ಷಣದ ಗುರುಗಳಿಗೆ ಶಿಕ್ಷಕರಿಗೆ ಈ ಮೂಲಕ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಹಾಡಿನೊಂದಿಗೆ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಗಲಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಜಾಸೇವೆ ಅಭಿಯಾನಕ್ಕೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಆಡಳಿತ ವ್ಯವಸ್ಥೆಯನ್ನು ವಿಕೇಂದ್ರೀಕರಿಸಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತಕ್ಷಣವೇ ಸ್ಪಂದಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಮೈಸೂರು ಜಿಲ್ಲೆಯ ಪಿರಿಣಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೆಟ್ಟದಪುರ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ವಿವಿಧ ಕಡೆ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ತಮಿಳುನಾಡಿನ ಡಿಎಂಕೆ ನಾಯಕ ಮಾಜಿ ಸಚಿವ ಕೆಎನ್ ನೆಹರು ಮತ್ತು ಅವರ ಸಂಬಂಧಿಕರ ನಿವಾಸ ಮತ್ತು ಸ್ಥಳಗಳಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ನಡೆಸಿದೆ. ಬಿಜೆಪಿ ನಡೆಸುತ್ತಿರುವಂತಹ ಬಳ್ಳಾರಿ ಚಲೋ ಪಾದಯಾತ್ರೆ ಇಂದು ಐದನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕಾರಟಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೇಜೇಂದ್ರ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪರಿಸರ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ರಣಹದ್ದುಗಳನ್ನು ರಕ್ಷಿಸುವುದು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸಲು ಯಾವ ರೀತಿಯ ಆಡಳಿತ ಎಂಬುದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಕ್ರಿಕೆಟ್ ಏಷ್ಯಾಕಪ್ ಅಂತಿಮ ಗ್ರೂಪ್ನ ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯವಾಗಿದೆ 1:04:05. ಇದೀಗ ಕೇಳೋಣ ಮುಂಗಾರು ಮಳೆ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

0: ಸ್ನೇಹಿತರೆ, ಗಜಕೇಸರಿ ಚಿತ್ರದಿಂದ ಆಯ್ದ ಸಂತೋಷ್ ವೆಂಕಿ ಅವರು ಹಾಡಿರುವ ಹಾಡನ್ನ ಕೇಳಿದ್ರೆ, ಈ ಹಾಡಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತವಿದೆ.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
0: ಸ್ನೇಹಿತರೆ, ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ, 1 ಗಂಟೆ 10 ನಿಮಿಷ ಆಗ್ತಾ ಇದೆ. 1 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು, ವ್ಯಕ್ತಿಗಳು ಮತ್ತು ರಾಷ್ಟವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ, ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ

0: ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು, ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
1: ಡ್ರಗ್ಸ್ ಕಾ ಮಾಮಲಾ ಬಡೆ ಶಹರೋ ಮೇ ಯಾ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹೀ ನಹೀ ಕಿಸಿ ಕೋ ಕ್ಯಾ ಹೈ ಕೋಯಿ ಆಕರ್ ಕೆ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ್ ಆಜ್ ಕೆ ಜೋ ಆಪ್ ಟೀಚರ್ಸ್ ಹೈನ್ ಕ್ಯಾ ಅವೇರ್ನೆಸ್ ಉಸ್ಕೆ ಕಾರಣ ಕ್ಯಾ ಭಯ ಹೈ ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸಿ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಹೈ ಪ್ರಕಾರ ಸೇ ಮೇ ಪೂರೇ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಹೂಂ ಕಿ ಹಮೇ ಬಹುತ್ ಪಹಲೆ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೆ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೆ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರನೆ ನಹಿ ದೇನಾ ಚಾಹಿಯೆ ಔರ್ ಬಚ್ಪನ್ ಬನಾಯೆ ರಖನೆ ಕಾ ಸಬ್ಸೆ ಬಡಾ ಕಾಮ್ ಟೀಚರ್ ಕರ್ ಸಕ್ತೆ.
0: ಶಿಕ್ಷಕರ ದಿನದಂದು ನಮ್ಮ ಸಮಾಜಕ್ಕೆ ಶಿಕ್ಷಕರ ಬಲವಾದ ಕೊಡುಗೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದ ಪ್ರಧಾನಿ, ಇಂದು ಭಾರತರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷ 3 ವಿಭಾಗಗಳಿಂದ 82 ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ 48 ಶಿಕ್ಷಕರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರು ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಸಬಲಗೊಳಿಸುತ್ತಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಿಕ್ಷಕರ ದಿನದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿರುವ ಅವರು, ಮಹಾನ್ ವಿದ್ವಾಂಸ, ತತ್ವಜ್ಞಾನಿ ಮತ್ತು ಶಿಕ್ಷಕ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
5: इस बार सम्मानित किए जा रहे हैं 82 शिक्षकों में स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 13 शिक्षक शामिल है. लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का प्रतिनिधित्व करता है जो हर दिन लगभग 25 ಕರೋಡ್ ವಿದ್ಯಾರ್ಥಿಯೋ ತಕ್ ಶಿಕ್ಷಣ ಪಹುಂಚಾತಾ.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು

0: ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಗ್ಕಾಂಗ್ ವಿರುದ್ಧ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ನೂರ 2.9

0: ಕೇಳುಗರೆ, ಈಗ ರೇಡಿಯೋ ಸಮಯ 1:29:39. ಇದೀಗ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ನೀವು ವಾಟ್ಸಪ್ ಸಂದೇಶದ ಮೂಲಕ ನಿಮ್ಮಿಷ್ಟದ ಹಾಡನ್ನ ವಿವಿಧ ಭಾರತಿಯಲ್ಲಿ ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9484309109. 9483091029. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, 9483091029. ಈ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡು, ಚಿತ್ರದ ಹೆಸರು, ನಿಮ್ಮ ಹೆಸರು ಹಾಗೂ ಸ್ಥಳವನ್ನ ಟೈಪ್ ಮಾಡಿ ಕಳಿಸಿ ನಿಮ್ಮಿಷ್ಟದ ಹಾಡನ್ನ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಕೇಳಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ध्यान दें, आपकी मेहनत को राष्ट्रीय पहचान, पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान. आज ही नामांकन करें राष्ट्रीय गोपाल रत्न पुरस्कार 2026 के लिए. इस पुरस्कार के लिए 3 श्रेणियों में होता है चयन: सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन. उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. नामांकन की तिथि 10 अगस्त से 10 सितंबर 2026 तक, तो देर किस बात की. आज ही आवेदन करें www.awards.gov.in पर या संपर्क करें नजदीकी CSC केंद्र पर. राष्ट्रीय गोपाल रत्न पुरस्कार 2026, पशुपालन एवं डेयरी विभाग, भारत सरकार द्वारा जनहित में जारी.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಗುಟ್ಟೊಂದು ಹೇಳುವೆ ಪುಟ್ಟಾಣಿ.

0: ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿದ್ರೆ ಗುಟ್ಟಿನ ಹಾಡು. ಹಾಡಿದವರು ಪಿ ಬಿ ಶ್ರೀನಿವಾಸ್ ಅವರು. ಇದು ಚಿತ್ರ ಪರೋಪಕಾರಿ ಚಿತ್ರದಿಂದ ಆಯ್ದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಲುಗಳಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಈ ಹಾಡನ್ನ ಪ್ರಸಾರಿಸಿ ಅಂತ ಸಂದೇಶವನ್ನ ಕಳಿಸಿದವರು ಸುಭಾನ್ ಕೋರಿ ಅವರು ಹಂಪಸಾಗರದಿಂದ. ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ, ವಿಷ್ಣುವರ್ಧನ್ ಅವರ ಅಭಿನಯದ ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡು ಇದೀಗ. ಮತ್ತೊಮ್ಮೆ ಕೇಳಿ, ಇದು ವಿಷ್ಣು ಸೇನಾ ಚಿತ್ರದಿಂದ ಆಯ್ದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಉಪೇಂದ್ರ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು

0: ಕೇಳ್ತಾ ಇದ್ದೀರಾ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಹಿನ್ನ ಕೇಳಿದ್ರಲ್ಲ ವಿಷ್ಣು ಸೇನಾ ಚಿತ್ರದ ಹಾಡಿಗಾಗಿ. ಬೆಳಗಾವಿ ಜಿಲ್ಲೆ ರಾಯಭಾಗ ಮುಗಳಖೋಡಯಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಇವರ ಸಂದೇಶವನ್ನು ಕಳಿಸಿದ್ರು. ಹಾಗೆ ಡಿಎಸ್ ನಾಗರಾಜ್ ಅವರು ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ ಇದೇ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ರೆ, ಮತ್ತೆರಡು ಸಂದೇಶ ಬಂದಿತ್ತು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಹಾಗೂ ಜಿಎಂ ಉಮಾಪತಿ ಹಗರಿಬೊಮ್ಮನಹಳ್ಳಿಯಿಂದ ವಿಷ್ಣು ಸೇನಾ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ರು. ಇವರೆಲ್ಲರಿಗಾಗಿ ಈ ಹಾಡು ಪ್ರಸಾರ ಮಾಡಲಾಯಿತು.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಅನುಪಮ ಚಿತ್ರದ ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದವರು ನಾಗೇಂದ್ರ ಅವರು ಈಚಲಬೀಡಿನಿಂದ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದಿ ಅವರ ಸಂಗೀತವಿದೆ.

ಕೇಳ್ತಾ ಇದ್ರ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಹೂಮಳೆ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಚರಣ್ ಹಾಗೂ ಮಂಜುಳಾ ಗುರುರಾಜ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ.

ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕೇಳ್ತಾ ಇದ್ದೀರಾ. ಖಾದರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಮುಂಗಾರು ಮಳೆಯ ಯಾವುದೇ ಹಾಡಾದರೂ ಪ್ರಸಾರ ಮಾಡಿ ಅಂತ. ನಿಮ್ಗೆ ಗೊತ್ತೇ ಇದೆ ಈಗಾಗಲೇ, ಅದು ಮುಂಗಾರು ಮಳೆಯ ಒಂದು ಹಾಡನ್ನು ಪ್ರಸಾರ ಮಾಡಿದ್ವಿ. ಹಾಗೂ ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ, ಅಂದರೆ ಹಳೆ ಸ್ಕೂಲ್ ಮಾಸ್ಟರ್ ಹಾಗೂ ಇತ್ತೀಚಿನ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತಹ ಸ್ಕೂಲ್ ಮಾಸ್ಟರ್ ಆನಂತರದ ಬಿಡುಗಡೆ ಕಂಡಂತು. ಈ ಎರಡೂ ಹಾಡುಗಳಿಗಾಗಿ ಸಂದೇಶ ಬಂದಿದೆ. ಸುಜಾತ ಆರ್ ಇವರು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ವೀರಣ್ಣ ವಿಶಾಲಾಕ್ಷಮ ಬುಕ್ಕಾಬುದಿಯಿಂದ ಹಳೆ ಸ್ಕೂಲ್ ಮಾಸ್ಟರ್ನ ಸ್ವಾಮಿ ದೇವನೇ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ರೆ, ಪುಷ್ಪಲತಾ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ವಿಷ್ಣುವರ್ಧನ್ ಅವರ ಅಭಿನಯದ ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡಿಗಾಗಿ. ಈ ಎರಡೂ ಹಾಡುಗಳು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಸ್ನೇಹಿತರೆ.

ಕೇಳುಗರೆ, ಬೆಟ್ಟದ ಹೂವು ಚಿತ್ರದಲ್ಲಿ ಪಿಬಿ ಶ್ರೀನಿವಾಸ್, ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸ್ತವರು ಸಾವಿತ್ರಿ ಶಂಕರ್ ಗಜೇಂದ್ರಗಡಯಿಂದ ಹಾಗೂ ಎಂ ಶುಭಾ ಅವರು ಇದೇ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಇದೀಗ ದೇವತ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಈ ಹಾಡನ್ನ ನಮಗಾಗಿ ಪ್ರಸಾರಿಸಿ ಅಂತ ಹೇಳಿದ್ದಾರೆ ಮಹಾದೇವಪ್ಪ ಅವರು ಚಾಮರಾಜನಗರದಿಂದ.

0: ಕೇಳುಗರೆ, ಬಹುಶಃ ಇನ್ನೊಂದು ಹಾಡಿನ ಕಾಲಾವಕಾಶ ನಮಗಿದೆ. ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ ಬಬ್ರು ವಾಹನ ಚಿತ್ರದ ಗೀತೆ. ಈ ಹಾಡನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಅವರು ಅಯ್ಯಪ್ಪನಗರದಿಂದ. ಬಬ್ರು ವಾಹನ ಚಿತ್ರದ ಹಾಡನ್ನು ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಹಾಗೆ ಲೀಲಾ ಬೇಗೂರವರು ಯುವರತ್ನ ಚಿತ್ರದ ಹಾಡೊಂದನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಈಗಾಗಲೇ ಯುವರತ್ನ ಚಿತ್ರದ ಗೀತೆ ಪ್ರಸಾರ ಆಗಿದೆ ಲೀಲಾ ಅವರೇ. ಹಾಗಾಗಿ ಇದೀಗ ಈ ಸಂದೇಶ ಕಳಿಸಿರುವಂತಹ ಎಲ್ಲರಿಗಾಗಿ ಬಬ್ರು ವಾಹನ ಚಿತ್ರದಿಂದ ಆಯ್ದ ಈ ಹಾಡು.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ

0: ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

0: ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ
1: ಸ್ನೇಹಿತರೆ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂದೇಶಗಳು ಬಂದಿವೆ. ಹಳೆ ಗುರು ಶಿಷ್ಯರು ಚಿತ್ರದ ಹಾಡೊಂದನ್ನು ನಮಗೆ ಪ್ರಸಾರಿಸಬೇಕಿತ್ತು ನೀವು ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಅವರು, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಇ ಎಸ್ ಬಡಾವಣೆ ಹೊಸದುರ್ಗಿಂದ. ಹಾಗೆ ತಾಯಿಯೇ ತಂದೆಯೇ ನಮ್ಮ ಮೊದಲ ಗುರು, ಹಾಗಾಗಿ ಆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕವಿತಾ ಹರೀಶ್, ಐ ಎ ಎಸ್ ಬೆಂಗಳೂರಿನಿಂದ. ಸ್ನೇಹಿತರೆ, ಕಾಲಾವಕಾಶದ ಮಿತಿಯಲ್ಲಿ ಎಷ್ಟು ಹಾಡುಗಳನ್ನ ಪ್ರಸಾರ ಮಾಡಬಹುದು ಅಷ್ಟನ್ನು ಮಾಡಿದ್ದೀವಿ. ಇನ್ನೇನು ಸಮಯ 2 ಗಂಟೆ ಆಗ್ತಾ ಇದೆ, 2 ಗಂಟೆಗೆ ಸರಿಯಾಗಿ ನೀವು ಕೇಳ್ತೀರಾ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇದುವರೆಗೆ ನೀವು ಕೇಳ್ತಾ ಇದ್ರಿ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ and I'm Shagun Chopra with the midday news. The headlines. President Draupadi Murmu says Viksit Bharat will only be possible with quality education, confers national awards on 48 school teachers. Prime Minister Narendra Modi urges teachers to go beyond textbooks while shaping lives of students. Also calls for less screen time, more sports and outdoor activities for children. Prime Minister to address centenary celebrations of Sri Ram College of Commerce in New Delhi this evening. Bihar flood situation remains critical in 14 districts, relief and rescue operations underway. India delivers 95 tons of relief material to flood-hit Nepal to send more supplies and Bailey bridges. In badminton, Indian men's doubles pair of Satvik Sairaj Ranki Reddy and Chirag Shetty to face Malaysian duo in China Masters semi-final in Shenzhen this evening. And in women's cricket, India to take on arch rivals Pakistan in final Group A clash of T20 Asia Cup in Dubai tonight. And now the news in detail. President Draupadi Murmu today said that a Viksit Bharat will only be possible with quality education, addressing the National Teachers Awards Ceremony 2026 in New Delhi on the occasion of Teachers Day. The president said that a society that respects teachers is a progressive society in right terms.
3: हम सब देशवासी विकसित भारत के निर्माण के लक्ष्य की ओर आगे बढ़ रहे हैं. विश्व स्तरीय शिक्षा व्यवस्था के बल पर ही विकसित भारत का निर्माण संभव है. हमारे शिक्षक शिक्षा व्यवस्था में प्राणवायु का संचार करते हैं. हमारा ये प्रयास होना चाहिए कि हमारे देश में एक भी विद्यार्थी अच्छी शिक्षा के अवसर से वंचित ना हो.
2: President Murmu added that academic excellence, skill development and entrepreneurship plays a crucial role in the development of the nation. The president noted that establishing India as the skill capital of the world alongside becoming a knowledge power is the priority of the country. Highlighting the importance of knowledge as the greatest source of power, she said that education empowers individuals to think independently, make informed decisions and contribute meaningfully to the progress of the nation. The president said that dedicated teachers are the frontline nation builders.
3: द्वितीय राष्ट्रपति डॉक्टर सर्वपल्ली राधाकृष्णन की जयंती को शिक्षक दिवस के रूप में मनाकर हमारे देशवासी उनके प्रति एवं समस्त शिक्षक समुदाय के प्रति सम्मान व्यक्त करते हैं. जो समाज शिक्षकों का सम्मान करता है वो समाज सही अर्थ में प्रगतिशील होता है. शिक्षक के बीच आकर मेरे अंदर विद्यमान विद्यार्थी और शिक्षक दोनों ही जीवंत हो जाता है.
2: The president also recalled Savitribai Phule's pivotal role in advancing women's rights in education. President Murmu today conferred the National Teachers Awards. 48 selected school teachers from 27 states, 7 union territories and 6 organizations of the central government received the awards. The president also presented national awards to 21 teachers and faculties of higher education institutions and polytechnics. 12 teachers and faculties from central higher education institutions, 5 from state universities, including 3 government and 2 private colleges, and 4 from polytechnics, including 2 government.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ. ಸಮಯವಾಗಿದೆ 2:15:35. ವಾರಾಂತ್ಯದ 2:15 ವಿಶೇಷ ಕಾರ್ಯಕ್ರಮ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳ್ತಾ ಇದ್ದೀರಾ ಹುಚ್ಚ ಚಿತ್ರದಿಂದ ಆಯ್ದ ಗೀತೆಯನ್ನ ಹಾಡಿದ್ದಾರೆ ಮಾಲ್ಗುಡಿ ಶುಭ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಸ್ನೇಹಿತರೆ ಕೇಳ್ತಾ ಇದ್ರ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಭಜರಂಗಿ ಚಿತ್ರದಿಂದ ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸಂಗಡಿಗರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳುಗರೆ, ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಹುಡುಗಾಟ ಚಿತ್ರದ ಹಾಡನ್ನ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ. ಸಮಯ ಇನ್ನೇನು 2:30 ಆಗ್ತಾ ಇದೆ. ಇಲ್ಲಿಗೆ ನಾವು ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. 2:30 ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು, ಈ ನಿಟ್ಟನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನಾ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ.

0: ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಶಿಕ್ಷಕರ ದಿನಾಚರಣೆ. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರು ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತೂ ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಜೊತೆಗೆ ಸರ್ಕಾರ ಯಾವತ್ತೂ ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ, ಯಾವತ್ತೂ ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋರಿಯರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯಂ ರಚಿಸಿರುವ ದಿ ಇನ್ನರ್ ಚಾರಿಯೋಟಿರ್ ಕೃತಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಗವದ್ಗೀತೆಯಲ್ಲಿರುವ ಜೀವನ ಮೌಲ್ಯಗಳು ಹಾಗೂ ನಾಯಕತ್ವದ ತತ್ವಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ದುಷ್ಯಂತ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20 ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾ ಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಕೆಳಗರೆ ರೇಡಿಯೋ ಸಮಯವಾಗಿದೆ 2:41:07. ಈ ದಿನ ಎಂದಿನಂತೆ ಚಿತ್ರತಾನ ಕಾರ್ಯಕ್ರಮದ ಹೊತ್ತು. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಿಂಧೂರ ಚಲನಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಿ. ಶ್ರೀಮತಿ ಸಿಂಧೂರ ಚಲನಚಿತ್ರವು ಇದೇ ವರ್ಷ ಬಿಡುಗಡೆಯಾದ ಚಲನಚಿತ್ರ. ಪ್ರಮುಖ ತಾರಾಗಣದಲ್ಲಿ ವಿಜಯ್ ರಾಘವೇಂದ್ರ, ಪ್ರಿಯಾ ಹೆಗಡೆ ಅವರನ್ನು ಕಾಣಬಹುದು. ಇದೊಂದು ಕೌತುಕಪೂರ್ಣ ಕೌಟುಂಬಿಕ ಚಲನಚಿತ್ರ. ಆರ್ ಅನಂತರಾಜು ಅವರ ನಿರ್ದೇಶನದಲ್ಲಿ, ಪಿ ಕೆ ಎಚ್ ದಾಸ್ ಅವರ ಛಾಯಾಗ್ರಹಣ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿರುವ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಚಿತ್ರ ಶ್ರೀಮತಿ ಸಿಂಧೂರ. ಈಗ ನೀವು ಕೇಳಲಿರುವ ಹಾಡುಗಳಿಗೆ ಕವಿರಾಜ್, ಕೆ ಕಲ್ಯಾಣ್ ಹಾಗೂ ಮಂಜುನಾಥ ಕಪ್ಸೆ ಅವರ ಸಾಹಿತ್ಯವಿದೆ. ಹಾಡಿದ್ದಾರೆ ಹೇಮಂತ್ ಕುಮಾರ್, ಅನುರಾಧ ಭಟ್, ನಿಹಾಲ್ ತಾವ್ರೋ, ಕೈಲಾಶ್ ಖೇರ್ ಹಾಗೂ ಎಂಡಿ ಪಲ್ಲವಿ.

ಕೇಳುಗರೆ, ಕೈಲಾಶ್ ಖೇರ್ ಅವರು ಹಾಡಿರುವ, ಮಂಜುನಾಥ್ ಕಪ್ಸೆ ಅವರು ಬರೆದಿರುವ ಹಾಗೂ ಎ ಬಿ ಮುರಳೀಧರನ್ ಅವರ ಸಂಗೀತ ಇರುವಂತಹ ಹಾಡನ್ನ ಕೇಳ್ತಾ ಇದ್ದೀರಾ ಶ್ರೀಮತಿ ಸಿಂಧೂರ ಚಿತ್ರದಿಂದ. ಸ್ನೇಹಿತರ, ಈವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಿಂಧೂರ ಚಿತ್ರದಿಂದ ಆಯ್ದ ಹಾಡುಗಳನ್ನ ಕೇಳಿ.

0: ಕವಿರಾಜ್, ಕೆ ಕಲ್ಯಾಣ್ ಹಾಗೂ ಮಂಜುನಾಥ್ ಕಪ್ಸೆ ಅವರು ಬರೆದಿರುವ ಹಾಡುಗಳನ್ನು ಹೇಮಂತ್ ಕುಮಾರ್, ಅನುರಾಧ ಭಟ್, ನಿಹಾಲ್ ತಾವ್ರು, ಕೈಲಾಶ್ ಖೇರ್ ಹಾಗೂ ಎಂಡಿ ಪಲ್ಲವಿ ಅವರ ಧ್ವನಿಗಳಲ್ಲಿ ಕೇಳಿದ್ರೆ. ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿಗೆ ಇಂದಿನ ಚಿತ್ರದಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮೂರು ಗಂಟೆಗೆ ಸರಿಯಾಗಿ ನೀವು ಹಿಂದಿ ಕಾರ್ಯಕ್ರಮಗಳನ್ನ ಕೇಳಲಿದ್ದೀರಿ. ಆ ನಂತರ 4 ಗಂಟೆಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಪರಿಮಳ ಕಾರ್ಯಕ್ರಮದಲ್ಲಿ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಪ್ರಸಿದ್ಧರಾದವರು ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ. ಅಂತಹ ಹಾಡುಗಳನ್ನು, ಅಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಕೇಳ್ತಾರೆ ಇರಿ ವಿವಿಧ ಭಾರತಿ. ಇದೀಗ ಕೇಳೋಣ ಹಿಂದಿ ಕಾರ್ಯಕ್ರಮಗಳನ್ನು.
1: ಮನ್ ಚಾಹೇಗಿ

ಶಂಕರ್ ನಗರ್ ದುರ್ಗ್ ಸೆ ಮನಿಕ್ ಸಿಂಗ್ ಬ್ಯಾಸ್, ಕಾವೇರಿ ವನಿತಾ, ಲಲ್ಲಿ ಲೇಖಮಣಿ ಬ್ಯಾಸ್ ಔರ್ ಸಾಥಿ ಗ್ರಾಮ ಪಂಚಾಯತ್ ಕಾಳೆಗಾಂವ್ ಜಾಫರಾಬಾದ್ ಸೆ ಶ್ರೀ ಸುಧಾಕರ್ ರಾಜೇ ಜಾಧವ್, ಡಾಕ್ಟರ್ ಪ್ರಶಾಂತ್ ರಾಜೇ ಜಾಧವ್, ಸಚಿತ್ ಔರ್ ಕುಮಾರ್ ಪ್ರಥಮೇಶ್ ದೇಶ್ಮುಖ್, ಕುಮಾರಿ ಪ್ರಣಾಲಿ ದೇಶ್ಮುಖ್ ಕರಡಾ ರಿಸೋರ್ಟ್ ಸೆ, ಕುಮಾರಿ ಸಾನ್ವಿ ದೇಶ್ಮುಖ್ ಔರ್ ಕುಮಾರ್ ಸರ್ಬದ್ ದೇಶ್ಮುಖ್. ಯೇ ಗೀತ ಸುನ್ನಾ ಚಾಹ ರಹೇ ಹೇ ಸಂಬಂಧ ಫಿಲ್ಮ್ ಕಾ ಆಶಾ ಭೋಸ್ಲೆ ಕಿ ಆವಾಜ್ ಮೇ.

0: मन चाहेगी।
1: मन चाहेगी,
0: मन चाहेगी।

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ರೇಡಿಯೋ ಸಮಯವಾಗಿದೆ 4:05. ಇದೀಗ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನಿರಬಹುದು ಅಂತ ನೀವು ಊಹೆ ಮಾಡ್ತಾ ಇದ್ರೆ ಆ ವಿಶೇಷವನ್ನ ನಾವೀಗ ಹೇಳ್ತಾ ಇದ್ದೇವೆ ಕೇಳಿ. ಪ್ರಖ್ಯಾತ ಗಾಯಕರು ಸಂಗೀತ ನಿರ್ದೇಶನ ಮಾಡಿರುವಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಪರಿಮಳ ಕಾರ್ಯಕ್ರಮದಲ್ಲಿ.

ಈ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಸಂದರ್ಭ ಚಿತ್ರದ ಹಾಡೊಂದನ್ನ. ಎ ಎಂ ಗೌರಿಯವರು ಹಾಗೂ ಎ ಚಾರಿಯವರು ಜೊತೆಗೂಡಿ ಹಾಡಿದ್ದಾರೆ. ಚಂದ್ರಶೇಖರ ಕಂಬಾರರ ರಚನೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇದೀಗ ಸಂದರ್ಭ ಚಿತ್ರದ ಗೀತೆ.

ಸಂದರ್ಭ ಚಿತ್ರದ ವಿಶಿಷ್ಟವಾದಂತಹ ಹಾಡೊಂದನ್ನು ಕೇಳಿದ್ರೆ. ಈ ಚಿತ್ರದಲ್ಲಿ ಅನಂತನಾಗ್, ವಿಷ್ಣುವರ್ಧನ್, ಭಾರತಿ ಕಲ್ಪನಾ ಇವರೆಲ್ಲರೂ ನಟಿಸಿದ್ದಾರೆ. ಚಂದ್ರಶೇಖರ ಕಂಬಾರರ ರಚನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿದೆ. ಅದೇ ಈ ಒಂದು ಹಾಡಿನ ವಿಶೇಷ ಅಂತ ಹೇಳ್ಬೋದು. ಆ ಒಂದು ಮುದ್ದು ಧ್ವನಿಗಳಲ್ಲಿ ಕೇಳಿ ಬಂದಂತಹ ಧ್ವನಿಗಳು ಎ ಎಂ ಗೌರಿ ಹಾಗೂ ಎ ಎಚ್ ಆರಿ. ಹೀಗೆ ಹಾಡುಗಾರರಾಗಿ ಸುಪ್ರಸಿದ್ಧರಾದವರು, ಪ್ರಖ್ಯಾತರಾದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹಾಗಿದ್ರೂ ಕೂಡ ಹತ್ತಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅವುಗಳಲ್ಲಿ ಸಂದರ್ಭದ ನಂತರ, ದೇವರೆಲ್ಲಿದ್ದಾನೆ, ಮುದ್ದಿನ ಮಾವ, ಬೆಳ್ಳಿಯಪ್ಪ ಬಂಗಾರಪ್ಪ ಇತ್ಯಾದಿ ಚಿತ್ರಗಳಾಗಿವೆ. ಇನ್ನೊಂದು ಹಾಡು ಅವರದೇ ಸಂಗೀತ ನಿರ್ದೇಶನದಲ್ಲಿ ಇದೀಗ ಕೇಳೋಣ.

ಕೇಳುಗರೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಆರಂಭಿಕ ಹಾಡುಗಳಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ನೀಡಿರುವಂತಹ ಸಂದರ್ಭ ಹಾಗೂ ದೇವರಲ್ಲಿದ್ದಾನೆ ಚಿತ್ರದ ಹಾಡುಗಳನ್ನ ಕೇಳ್ಕೊಂಡು ಬಂದ್ರಿ. ಇದೀಗ ನಾವು ಸಾಕ್ತಾ ಇದ್ದೀವಿ ಎಲ್ ಎನ್ ಶಾಸ್ತ್ರಿ ಅವರ ಕಡೆ.

ಶಾಸ್ತ್ರಿಯವರು ಹಾಡಿರುವ ನೂರಾರು ಹಾಡುಗಳನ್ನ ನಾವು ಕೇಳಿದ್ದೇವೆ. ಅದರಲ್ಲಿ ಹಾಲು ಸಕ್ಕರೆ, ಕಾಳಿ, ಫ್ಲಾಪ್ ಹಾಗೂ ಮೇಲೊಬ್ಬ ಮಾಯಾವಿ ಚಿತ್ರಗಳಿಗೆ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇದೀಗ ಎಲೆನ್ ಶಾಸ್ತ್ರಿ ಅವರು ಸಂಗೀತ ನೀಡಿದಿರುವಂತಹ ಹಾಲು ಸಕ್ಕರೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಎಲೆನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ.

ಇದೀಗ ರಾಣಿ ಜೇನು ಎನ್ನುವಂತ ಹಾಡನ್ನ ಕೇಳಿದ್ರೆ ಮೇಲೊಬ್ಬ ಮಾಯಾವಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರ ಸಾಹಿತ್ಯ, ಎಲ್ ಎನ್ ಶಾಸ್ತ್ರಿ ಅವರ ಸಂಗೀತ ಈ ಹಾಡಿಗಿದೆ. ಆನಂತರ ನಾವೀಗ ರಿಂಗ್ ರೋಡ್ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ರಿಂಗ್ ರೋಡ್ ಚಿತ್ರಕ್ಕೆ ಸಂಗೀತ ನೀಡಿರೋರು ಯಾರು ಗೊತ್ತಾ? ವಾಣಿ ಹರಿಕೃಷ್ಣ ಅವರು ರಿಂಗ್ ರೋಡ್ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ. ಇದೀಗ ನೀವು ಕೇಳುವಲ್ಲಿರುವಂತಹ ಹಾಡನ್ನ ಹಾಡಿರೋರು ವಿ ಹರಿಕೃಷ್ಣ ಹಾಗೂ ವಾಣಿ ಹರಿಕೃಷ್ಣ. ವಾಣಿ ಹರಿಕೃಷ್ಣ ಅವರೇ ಬರೆದು ಸಂಗೀತ ನೀಡಿರುವಂತಹ ಹಾಡು ರಿಂಗ್ ರೋಡ್ ಚಿತ್ರದಿಂದ.

ಸ್ನೇಹಿತರೆ, ವಾಣಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವಂತಹ, ಬರೆದಿರುವಂತಹ ಹಾಗೂ ವಿ ಹರಿಕೃಷ್ಣ ಅವರ ಜೊತೆ ಹಾಡಿರುವಂತಹ ಹಾಡೊಂದನ್ನು ಕೇಳಿದ್ರೆ ರಿಂಗ್ ರೋಡ್ ಚಿತ್ರದಿಂದ. ಇನ್ನು ಮುಂದೆ ನಾವು ಪ್ರಸಾರ ಮಾಡುತ್ತಿರುವಂತಹ ಹಾಡಿಗೆ ಸಂಗೀತ ನೀಡಿರುವವರು ರಘುದೀಕ್ಷಿತ್ ಅವರು. ರಘುದೀಕ್ಷಿತ್ ಅವರು ಹಾಡುಗಾರರಾಗಿಯೂ ಕೂಡ ಅಷ್ಟೇ ಪ್ರಸಿದ್ಧರಾಗಿದ್ದಾರೆ. ಈ ಒಂದು ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯವಿದೆ. ಇವರು ಸಂಗೀತ ನೀಡಿರುವಂತಹ ಇನ್ನಿತರ ಚಿತ್ರಗಳಂದರೆ ಸೈಕೋ, ಆರ್ಕೆಸ್ಟ್ರಾ ಮೈಸೂರು, ನಿನ್ನ ಸನಿಹಕ್ಕೆ, ಲವ್ ಮಾಕ್ಟೇಲ್, ಹಾಗೆ ಕೋಟೆ, ಜಸ್ಟ್ ಮಾತ್ ಮಾತಲ್ಲಿ ಚಿತ್ರಗಳಿಗೆ ಇವರದ್ದೇ ಸಂಗೀತವಿದೆ.

0: ಕೇಳುಗರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ರ ರೇಡಿಯೋ ಸಮಯವಾಗಿದೆ 4:41:30.
1: ವಿವಿಧ ಭಾರತಿ 102.9 ಎಫ್ಎಂ.
0: ಪರಿಮಳ ಕಾರ್ಯಕ್ರಮದಲ್ಲಿ ಗಾಯಕರು ತಾವೇ ಸ್ವಯಂ ಸ್ವರ ಸಂಯೋಜನೆ ಮಾಡಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಗಿಫ್ಟ್ ಬಾಕ್ಸ್ ಚಿತ್ರದ ಹಾಡೊಂದನ್ನು. ಈ ಹಾಡಿಗೆ ವಾಸು ದೀಕ್ಷಿತ್ ಅವರ ಸ್ವರ ಸಂಯೋಜನೆ ಇದೆ, ಅವರೇ ಖುದ್ದಾಗಿ ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ. ಹಾಗಿದ್ರೆ ವಾಸು ದೀಕ್ಷಿತ್ ಅವರು ಇನ್ನೂ ಅನೇಕ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಪುಕ್ಸಟ್ಟೆ ಲೈಫು ಪುರ್ಸೊತ್ತೆ ಇಲ್ಲ ಎನ್ನುವಂತಹ ಒಂದು ಚಿತ್ರ, ಕಥಾ ಸಂಗಮ 2019, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಹೀಗೆ ಜೊತೆಗೆ ಗಿಫ್ಟ್ ಬಾಕ್ಸ್, ಈ ಚಿತ್ರಗಳಿಗೆ ವಾಸು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇದೆ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ರೆ ಇನ್ನು ಮುಂದೆ ಪರಿಮಳ ಕಾರ್ಯಕ್ರಮದಲ್ಲಿ ಅಮೃತ ವಾಹಿನಿ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದಿರುವವರು ಉಪಾಸನ ಮೋಹನ್, ಪಂಚಮಹಳ್ಳಿ ಬಂಡಿ, ಚಿನ್ಮಯಿ ಹಾಗೂ ಪ್ರತಿಮಾ ಭಟ್. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ, ಉಪಾಸನ ಮೋಹನ್ ಅವರ ಸಂಗೀತವಿದೆ. ನೀವು ಈ ಒಂದು ಹೆಸರಿದೆಯಲ್ಲ, ಉಪಾಸನ ಮೋಹನ್ ಅವರ ಹೆಸರನ್ನ ಭಾವಗೀತೆಗಳ ಪ್ರಪಂಚದಲ್ಲಿ ಬಹಳವಾಗಿ ಕೇಳಿರುವಂತಹ ಹೆಸರು. ಹತ್ತಾರು ನೂರಾರು ಹಾಡುಗಳನ್ನ ಹಾಡಿದ್ದಾರೆ. ಅಷ್ಟೇ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇವರು ಚಿತ್ರಗೀತೆಗಳಾಗಿ ಹಸಿರು ರಿಬ್ಬನ್, ಅಮೃತ ವಾಹಿನಿ ಹಾಗೂ ರಾಜಿ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಅಥವಾ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಕೇಳಿದ್ರೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಪ್ರಸಿದ್ಧರಾದವರು ಸಂಗೀತ ನಿರ್ದೇಶನ ಮಾಡಿರುವಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಇದ್ರ. ಇದೀಗ ನೀವು ಕೇಳಿದ್ರಲ್ಲ ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿಯೇ ಗುರುಕಿರಣ್ ಅವರೇ ಹಾಡಿರುವಂತಹ ಹಾಡು ಶಮಿತಾ ಅವರೊಂದಿಗೆ, ಬರೆದಿರುವವರು ಗೋಟೂರಿ ಅವರು, ಚಿತ್ರ ರಾಮ ಶ್ಯಾಮ ಭಾಮ. ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ ರಾಮ ರಾಮ ರೇ ಚಿತ್ರದಿಂದ. ಈ ಒಂದು ಹಾಡಿಗೆ, ಈ ಒಂದು ಚಿತ್ರದ ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿರುವವರು ವಾಸುಕಿ ವೈಭವ್ ಅವರೇ ಹಾಡಿರುವಂತಹ, ಬಿ ವಿ ಶೃಂಗ ಅವರ ಜೊತೆ ಅವರೇ ಹಾಡಿರುವಂತಹ ಹಾಡೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಹಾಡನ್ನು ಬರೆದಿರುವವರು ಡಿ ಸತ್ಯಪ್ರಕಾಶ್. ಇವರು ಕೂಡ ವಾಸುಕಿ ವೈಭವ್ ಅವರು ಹಾಡುಗಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ ಹಾಗೂ ಸಂಯೋಜಕರಾಗಿಯೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಚೂರಿಕಟ್ಟೆ, ಕಾನೂರಾಯಣ, ದೂರದರ್ಶನ, ಮ್ಯಾನ್ ಆಫ್ ದ ಮ್ಯಾಚ್, ಟಗರು ಪಲ್ಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹರಿಕತೆ ಅಲ್ಲಗಿರಿ ಕತೆ, ಈ ಎಲ್ಲ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಬೇಷ್ ಎತ್ಕೊಂಡ್ಬಿಡೆ ಕಣ್ಣ.
1: ಕೇಳು ಕೃಷ್ಣ.
0: ಹ್ಞೂ ಹೇಳಪ್ಪ ಅರ್ಥ.
2: ಕೇಳುಗರೆ, ಈ ಹಾಡಿನೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈವರೆಗೆ ನಿಮ್ಮೊಡನಿದ್ದಂತಹ ರೇಡಿಯೋ ಗೆಳತಿ ನಾನು ಎನ್ ರತ್ನ ರಮೇಶ್. ನಮಸ್ಕಾರ, ಮತ್ತೆ ಸಿಗೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ತಿಳಿಸಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಘಲಕ್ಬಾದ್ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸೆಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ನಲ್ಲಿ ನಾಳೆ ನೊವೇನಾ ಪ್ರಾರ್ಥನೆಯ ಎಂಟನೆಯ ದಿನದ ವಿಶೇಷ ಪೂಜೆ ಹಾಗೂ ಆಚರಣೆ ನಡೆಯಲಿದೆ. ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕೆಲವು ರಸ್ತೆ ಸಂಚಾರವನ್ನು ನಿರ್ಬಂಧಿಸಿದೆ. ಕಾನೂನು ನ್ಯಾಯ ಮತ್ತು ಕಾನೂನು ಶಿಕ್ಷಣದ ಕುರಿತು ಸುಪ್ರೀಂಕೋರ್ಟ್ ಮಾಸಿಕ ಉಪನ್ಯಾಸ ಸರಣಿ ಪ್ರಾರಂಭಿಸಲಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಜಮ್ಮು ಕಾಶ್ಮೀರದ ಬುಡ್ಗಾಮ್ನಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಪಾಕಿಸ್ತಾನಿ ಮೂಲದ ಲಷ್ಕರ್ ಎ ತಾಯ್ಬಾ ಸದಸ್ಯನನ್ನು ಜಮ್ಮು ಕಾಶ್ಮೀರ ಪೊಲೀಸರು ಗುಂಡಿಕ್ಕಿ ಹತ್ಯೆಗೈದಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಾಳೆಯಿಂದ ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯ ನಡೆಯಲಿದೆ. ಪೂರ್ವ ವಲಯ ತಂಡ ದಕ್ಷಿಣ ವಲಯ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
5: ಕೇಳ್ರಪ್ಪ ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
2: ಸಾವಧಾನ ಸಮಾಧಾನ,
6: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
7: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
2: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
8: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:04.

ಸ್ನೇಹಿತರೆ, ನೀಗ ಕೇಳಿ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಅಂದರೆ 5:05 ಮೇಲೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡರ್ಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್.

ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇವ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ. ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ. ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಶನಿವಾರದ ವಿಶೇಷ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ಇಂದಿನ ಚಿತ್ರ ಜೀವನ ಮೈತ್ರಿ. ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಹಿಂದಿ ಮೆಲೋಡಿಸ್. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರಣಯ ಗೀತೆಗಳ ಪ್ರೇಮ ನಿನಾದ.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಬೆಳಗ್ಗೆ 6:02 ನಾದೋಪಾಸನೆ, ನಾದೋಪಾಸನೆ ಪ್ರಸಾರವಾಗುವ ಕಾರ್ಯಕ್ರಮ 6:05, 7:15 ಶುಭೋದಯ ಕರ್ನಾಟಕ. ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ನಿಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, 11:02 ಕಲಾಭಾರತಿ. ಮಧ್ಯಾಹ್ನ 12:05 ಕರೆಗೊಂದು ಹಾಡು, 1:20 ಭಾನುವಾರದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಚಿತ್ರತಾಣ, 3:00 ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4:00 ನಮ್ಮ ನಿಲಯದಿಂದ ಪರಿಮಳ, 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್, 6:02 ಗಾನ ಭಜನ. ಆರು ಗಂಟೆ 55 ಕನ್ನಡ ರತ್ನ ಭಂಡಾರ, ಈ ಕಾರ್ಯಕ್ರಮದ ಮರು ಪ್ರಸಾರ ಕೇಳುವಿರಿ. 7:22 ಕಗ್ಗದ ಸಿರಿ, 8:02 ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು. ನಾಳಿನ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷಾ ನಟಿ ಸುಮಾ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸಿದವರು ಕೃಷ್ಣಪ್ಪ ಕೆವಿ. ರಾತ್ರಿ 9:15 ಹಿಂದಿ ಮೆಲೋಡಿಸ್, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಕೇಳುಗರೆ, ಇದಾಗಿತ್ತು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: 5:10 ನಿಮಿಷ ನಿಮ್ಮೆಲ್ಲರ ಮೆಚ್ಚಿನ

ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

1968ರಲ್ಲಿ ಬಿಡುಗಡೆಯಾದ ಹಣ್ಣೆಲೆ ಚಿಗುರಿದಾಗ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದವರು. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಇನ್ನು ಚಿತ್ರದ ತಾರಾಗಣದಲ್ಲಿ ಆರ್ ನಾಗೇಂದ್ರ ರಾವ್, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಜಯಶ್ರೀ, ಅರುಣ್ ಕುಮಾರ್. ಅರುಣ್ ಕುಮಾರ್ ಯಾರಂದ ತಿಳಿತಲ್ವ? ನಮ್ಮೆಲ್ಲರ ಪ್ರೀತಿಯ ಹರಿಕಥಾ ವಿದ್ವಾಂಸರಾದ ಗುರುರಾಜುಲು ನಾಯ್ಡು, ಹೌದು ಅವರೇ ಅರುಣ್ ಕುಮಾರ್. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದರು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ.

ಜೆ ವಿ ರಾಘವಲು ಹಾಗೂ ಎಲ್ ಆರ್ ಈಶ್ವರಿ ಅವರು ಹಾಡಿದ ಜೇನುಗೂಡು ಈ ಚಿತ್ರದ ಒಂದು ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಇದು ವೈ ಆರ್ ಸ್ವಾಮಿಯವರ ನಿರ್ದೇಶನದ 1963 ಬಿಡುಗಡೆಯಾದ ಚಿತ್ರ. ಈಗ ಎಸ್ ಜಾನಕಿ ಅವರು ಹಾಡಿರುವ ಕಲ್ಲು ಸಕ್ಕರೆ ಈ ಚಿತ್ರದ ಒಂದು ಗೀತೆ.

ವಿಜಯ ನಾರಸಿಂಹ ಅವರ ಗೀತ ರಚನೆ, ಎನ್ ಎಸ್ ತ್ಯಾಗರಾಜನ್ ಅವರ ಸಂಗೀತವಿದ್ದ ಕಲ್ಲು ಸಕ್ಕರೆ ಈ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಇದು 1967 ಬಿಡುಗಡೆಯಾದ ಚಿತ್ರ. ಇದೇ ವರ್ಷ ಮತ್ತೊಂದು ಚಿತ್ರ ಸಹ ಬಿಡುಗಡೆ ಆಗಿತ್ತು, ಅದುವೇ ಒಂದೇ ಬಳ್ಳಿಯ ಹೂಗಳು. ಈಗ ಅದೇ ಚಿತ್ರದ ಗೀತೆ, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತರಚನೆ, ಸತ್ಯಂ ಅವರ ಸಂಗೀತ.

ಬಿಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದ ಒಂದೇ ಬಳ್ಳಿಯ ಹೂಗಳು ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ. ಈಗ ಮಾಧವ ಪೆದ್ದಿ ಸತ್ಯಂ ಅವರು ಹಾಡಿರುವ ಮನೆ ಅಳಿಯ ಈ ಚಿತ್ರದ ಒಂದು ಗೀತೆ, ವಿಜಯ ನಾರಸಿಂಹ ಅವರ ಗೀತ ರಚನೆ, ಟಿ ಚಲಪತಿರಾವ್ ಅವರ ಸಂಗೀತ ನಿರ್ದೇಶನ. ಇದು 1964 ಬಿಡುಗಡೆಯಾದ ಚಿತ್ರ.

ಆಶೀರ್ವಾದ ಎನ್ನುವಾತನಿಗೆ ಬಲಿ ಚಾಂದ್ ಬಲಿ ಚಾಂತಿದೆ ಬಲಿ ಚಾಂತಿದೆ ಚಲೋ ಚಾಂತಿದೆ ಲಲಲಾ.

0: ನಮದೇ ನಮದೇ ನಮದೇ ನಮದೇ.
1: ಮನೆ ಅಳಿಯ ಈ ಚಿತ್ರದ ಒಂದು ಗೀತೆನ ಕೇಳಿದ್ರಲ್ಲ. ಈಗ 1970 ಬಿಡುಗಡೆಯಾದ ಭಲೆ ಜೋಡಿ ಈ ಚಿತ್ರದ ಒಂದು ಗೀತೆ. ಇದು ವೈಆರ್ ಸ್ವಾಮಿ ನಿರ್ದೇಶನದ ಚಿತ್ರ. ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ದಿನೇಶ್, ಬಾಲಕೃಷ್ಣ ಎಲ್ಲ ಕಲಾವಿದರು ನಟಿಸಿದ್ದರು. ಇದೇ ಚಿತ್ರದ ಗೀತೆ ಈಗ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಒಂದು ಗೀತೆ ಕೇಳೋಕ್ಕೆ ಸಾಧ್ಯವೇ? ಮತ್ತೊಂದು ಗೀತೆ ಕೇಳೋಣ. ಇದು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕಾವೇರಿ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ. ಇದು 1975 ಬಿಡುಗಡೆಯಾದ ಚಿತ್ರ.

ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಒಂದು ಗೀತೆ ಪ್ರಸಾರ ಆಗುತ್ತೆ. ಇದು ನಮ್ಮ ಊರು ಈ ಚಿತ್ರದ ಗೀತೆ. ಗೀತೆಯ ರಚನಾಕಾರರು ಸಿ ವಿ ಶಿವಶಂಕರ್, ಆರ್ ರತ್ನ ಅವರ ಸಂಗೀತವಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಒಂದು ಗೀತೆ ಪ್ರಸಾರ ಆಗುತ್ತೆ. ಅದರ ಸಾಹಿತ್ಯಕಾರರು ಚಿವುದಯ ಶಂಕರ್, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತವಿರುತ್ತೆ. ಎಲ್ಲಾರ್ ಈಶ್ವರಿ ಅವರ ಧ್ವನಿಯಲ್ಲಿ ಗೀತೆ.

ಮಿಸ್ಟರ್ ರಾಜ್ಕುಮಾರ್ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 6 ಗಂಟೆ ಆಗಲಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ ಸಚಿವಾಲಯದ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026 ಸಿದ್ದತೆಗಳನ್ನು ಪರಿಶೀಲಿಸಿದರು. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೂರದೃಷ್ಟಿಯಿಂದ ಕಾನೂನು

ಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಅವರು ಚಾಲನೆ ನೀಡಿದರು. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಭಾಗವಾಗಿ ಆಗಸ್ಟ್ 24ರಂದು ಪ್ರಕಟವಾಗಿರುವ ಕರಡು ಮತದಾರರ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 23ರವರೆಗೆ ಕಾಲಾವಕಾಶವಿದೆ ಎಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಉದ್ಯಮಿ ಸುಭಾಷ್ ಚಂದ್ರ ಮತ್ತು ಇತರ 7 ಜನರ ವಿರುದ್ದ ವಂಚನೆ ಮತ್ತು ಕ್ರಿಮಿನಲ್ ಪಿತೂರಿಗಾಗಿ ಪ್ರಕರಣವನ್ನು ಸಿಬಿಐ ದಾಖಲಿಸಿದೆ. ವಂಚನೆಯಿಂದಾಗಿ ಎಲ್ಐಸಿ ಹೌಸಿಂಗ್ ಫೈನಾನ್ಸ್ಗೆ 1,322 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿದೆ ಎಂದು ಸಿಬಿಐ ತಿಳಿಸಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1,344 ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ನಾಪತ್ತೆಯಾಗಿದ್ದಾರೆ. ಇಲ್ಲಿಯವರೆಗೆ 13,000 ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
2: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಗಾನ ಬಚಾನ. ಈ ದಿನದ ಗಾನ ಬಚಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಈಗಾಗಲೇ ನಮ್ಮ ಅನೇಕ ಕೇಳುಗರು ಸಂದೇಶ ಕಳುಹಿಸಿ ಡ್ಯಾನ್ಸ್ ಬೀಟ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇದೆ, ವೀಕೆಂಡ್ ಅಂದಮೇಲೆ ವಿಶೇಷ ಇರಲೇಬೇಕಲ್ವೇ, ಡ್ಯಾನ್ಸ್ ಬೀಟ್ಸ್ ಗೀತೆ ಇರಲೇಬೇಕಲ್ವೇ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಲ್ಲ, ಈಗ ಡ್ಯಾನ್ಸ್ ಬೀಟ್ಸ್ ಪ್ಲೇಲಿಸ್ಟ್ ಸಹ ರೆಡಿ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಗೀತೆಗಳ ಜೊತೆಗೆ 80ರ ದಶಕದ ಡ್ಯಾನ್ಸ್ ಬೀಟ್ಸ್ ಗೀತೆಗಳು ಸಹ ಪ್ಲೇಲಿಸ್ಟ್ನಲ್ಲಿ ಇವೆ. ಈಗ ಕಾರ್ಯಕ್ರಮದ ಮೊದಲನೆಯ ಗೀತೆ ಕೇಳೋಣ.

0: ಗಾಯಕ ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಇವರು ಹಾಡಿದ ಮಾಸ್ಟರ್ ಪೀಸ್ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಮಂಜು ಮಂಡವ್ಯ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಈಗ ಜಾಕೆ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರು ಗೀತೆಯನ್ನು ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ, ಗೀತೆಯನ್ನು ಹಾಡಿರುವವರು ಪುನೀತ್ ರಾಜ್ಕುಮಾರ್ ಹಾಗೂ ಪ್ರಿಯಾ ಹಿಮೇಶ್.
1: ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ಟು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಈ ದಿನದ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಕೇಳುತ್ತಿರುವಿರಿ. ಇದು ವೀಕೆಂಡ್ ವಿಶೇಷ.

0: ಹೌದು ಸ್ವಾಮಿ.
1: ಕವಿರಾಜ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತವಿದ್ದ ಮಾಣಿಕ್ಯ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ವಿಜಯ್ ಪ್ರಕಾಶ್ ಹಾಗೂ ಪ್ರಿಯಾ ಹಿಮೇಶ್ ಅವರು ಈ ಗೀತೆಯನ್ನು ಹಾಡಿದವರು. ಸೂಪರ್ ಚಿತ್ರದ ಗೀತೆ ಅದು.

0: ಕುನಾಲ್ ಗಾಂಜಾವಾಲಾ ಅವರು ಹಾಡಿದ ಸೂಪರ್ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉಪೇಂದ್ರ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಘನಭಜನ ಕಾರ್ಯಕ್ರಮದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಕೆಲವು ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನ ಕೇಳಿದ್ರಲ್ಲ, ಈಗ 80ರ ದಶಕದ ಕೆಲವು ಗೀತೆಗಳನ್ನ ಕೇಳೋಣ.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.
2: ಪ್ರೀತಿ ಸ್ವರ್ಗ, ಹಾ
0: ಹಾ,
2: ಭೀತಿ ನರಕ.
0: ಯಾ ಯಾ

ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು. ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು ದು ದು
1: ಪ್ರೀತಿ ಸ್ವರ್ಗ ನರಕ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ

0: ನರಕ, ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿಸುವ ನನ್ನ

ನಾಗಾ ಕಾಳ ಭೈರವ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಷ್ಣುವರ್ಧನ್ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದವರು. ವಿಜಯ ನಾರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಯುದ್ಧಕಾಂಡ ಚಿತ್ರದ ಗೀತೆ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ ಯುದ್ಧಕಾಂಡ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಡ್ಯಾನ್ಸ್ ಸ್ಪೀಚ್ಸ್ ಕಾರ್ಯಕ್ರಮದ ಕೊನೆಯ ಗೀತೆ. ಪರಾಜಿತ ಈ ಚಿತ್ರದ ಗೀತೆ. ಎಸ್ ಪಿ ಶೈಲಜಾ ಗೀತೆಯನ್ನು ಹಾಡಿದ್ದಾರೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50 ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ 3 ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50 ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ 3 ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು, ಮಾಸಾಂತ್ಯದ ವೇಳೆಗೆ 180-200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು, ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35,00,000 ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ

0: ತಾರರ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈಋತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3 ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50 ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಕನ್ನಡ ರತ್ನ ಭಂಡಾರ ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
1: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೇ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು

0: ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿನ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ ಎಂದರು. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು.

ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

ಶ್ರೇಯಾ ಘೋಷಾಲ್ ಅವರು ಹಾಡಿದ 99 ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕವಿರಾಜ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಗಾನ ಭಜನಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಈ ದಿನದ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ರಸ್ತೆ ಸುರಕ್ಷತೆ ವಿಚಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದಾದರೆ ಅದು ಮೊಬೈಲ್ ಬಳಕೆ. ಹೌದು, ಡ್ರೈವ್ ಮಾಡುವಾಗ, ವಿಶೇಷವಾಗಿ ದ್ವಿಚಕ್ರ ವಾಹನವನ್ನು ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡುವವರನ್ನ ನಾವು ಕಂಡಿದ್ದೇವೆ. ಇದು ಅತ್ಯಂತ ಅಪಾಯಕಾರಿ. ಮೊಬೈಲ್ ಬಳಕೆ ಮಾಡುತ್ತಿರುವ ವ್ಯಕ್ತಿಗೂ ಸಹ ಇದು ಖಂಡಿತ ತಿಳಿದಿರುತ್ತೆ. ತಪ್ಪು ಆದರೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗಲ್ಲ ಅಲ್ವೇ. ಇದರ ಕಾರಣ ಹುಡುಕ್ತಾ ಹೋದರೆ ಇದು ನಿರ್ಲಕ್ಷ್ಯತನವಲ್ಲದೆ ಬೇರೇನೂ ಅಲ್ಲ. ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡುವುದರಿಂದ ನನಗೂ ಸೇರಿ ಇತರರಿಗೂ ತೊಂದರೆ ಆಗುತ್ತೆ ಅಂತ ಕನಿಷ್ಠ ಯೋಚನೆ ಮಾಡಿದ್ರೆ, ಒಂದು ಕ್ಷಣ ಯೋಚನೆ ಮಾಡಿದ್ರೆ ಇದನ್ನು ಖಂಡಿತ ಮಾಡಲಾರರು. ಆದರೆ ಯಾಕೋ ಏನೋ ಅವರು ಮಾಡೋದಿಲ್ಲ. ಆದರೆ ಇದನ್ನು ಮಾಡೋದ್ರಿಂದ ಏನೂ ಆಗಲ್ಲ ಅನ್ನೋ ಭಾವನೆ ನಿಮ್ಮದಾಗಿದ್ರೆ ಅಥವಾ ನಮ್ಮದಾಗಿದ್ರೆ ಯಮರಾಜ ನಮ್ಮ ನಿಮ್ಮ ನೆಂಟಸ್ಥನಲ್ಲ. ಸೊ ನೆನಪಿರಲಿ, ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಖಂಡಿತ ಬೇಡವೇ ಬೇಡ.

ಅಮ್ಮಾಜಿ ಎಂಬ ನೆನಪು, ಶಮಿತಾ ಮಲ್ನಾಡ್ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ರಚನೆ ಡಾಕ್ಟರ್ ವೈದೇಹಿ. ಅಮ್ಮಾಜಿ ಎಂಬ ನೆನಪು ಈ ಚಿತ್ರದ ಸಂಗೀತ ನಿರ್ದೇಶಕರು ಪಂಡಿತ್ ಕಾಶಿನಾಥ್ ಪತ್ತಾರ್.

ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ ಮ್ಯಾಟ್ನಿ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ. ಹೊಂದಿಸಿ ಬರೆಯರಿ ಚಿತ್ರದ ಗೀತೆ.

0: ಯನ್ನು ಸಂಪರ್ಕಿಸಿ.
1: ಈಗ ಕಗ್ಗದ ಸಿರಿ, ಕಗ್ಗದ ಸಿರಿ ನಂತರ ವಾರ್ತೆಗಳು, ವಾರ್ತೆಗಳ ನಂತರ ಒಂದು ವಿಶೇಷ ಕಿರುದಾದ ಕಾರ್ಯಕ್ರಮ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ. ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ.

ಭಯ ಯಾವ ಮನುಷ್ಯನಿಗೆ? ಆಸೆ ಅಪೇಕ್ಷೆ ಇರೋನಿಗೆ. ತನ್ನ ಆಸೆಗಳು ನಿರೀಕ್ಷೆಗಳು ನೆರವೇರುತ್ತೋ ಇಲ್ವೋ ಅನ್ನೋಂಥ ಆತಂಕ ನಿರಾಶೆ ಆತನಿಗೆ. ಆದರೆ ಇವೆಲ್ಲವನ್ನ ಮೀರಿದ ಆತ್ಮವಂತನಿಗೆ ಇಲ್ವೇ ಇಲ್ಲ, ಯಾವ ಭಯವೂ ಇಲ್ಲ, ಯಾವ ಕಳವಳವೂ ಇಲ್ಲ. ಆಸೆನೇ ದುಃಖದ ಮೂಲ ಕಾರಣ ಅಂದ ನಮ್ಮ ಗೌತಮ ಬುದ್ಧ. ಇದು ಸರ್ವಕಾಲದ ಸತ್ಯ. ಇನ್ನು ಆಸೆಯ ಬೆನ್ನಟ್ಟಿ ಓಡೋರು ಹಲುಬೋರು ಕಡೆಗೊಂದ್ಸಾರಿ ಹುಚ್ಚರೇ ಆಗ್ಬಿಡ್ತಾರೆ. ಇದು ಸರ್ವಕಾಲದ ವಿಜ್ಞಾನ. ಲೌಕಿಕ ಆಮಿಷಗಳನ್ನ ಗೆದ್ದ ಆತ್ಮಸಮಾಧಾನಿ ದೇವರಿಗೂ ಹೆದರಲ್ಲ ಅಂತಾರೆ ಡಿವಿಜಿ. ಹಾಗೇನೆ ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಹೇಳಿ ಕೇಳಿ ಆತ ವಿರಾಗಿ, ಆಯ್ದುಕೊಂಡ ಹಾದಿನೂ ವೈರಾಗ್ಯ ಪಥವೇ. ಅಂಥವನಿಗೆ ಯಾವ ನಷ್ಟ, ಎಂಥ ಭಯ? ಒಂದು ಅನುದ್ವಿಗ್ನತೆಯಲ್ಲಿ, ಒಂದು ದಿವ್ಯ ಚಿತ್ತ ಸಮಾಧಾನದಲ್ಲಿ ಆತ ಹಾದಿನ ಸಮಸಿ ಬಿಡ್ತಾನೆ. ಇಂಥವನೀಗ ಪಾರಂಗತ ಅಂತಾರೆ ಡಿವಿಜಿಯವರು. ಇಂಥವನಿಗೆ ಅಂತರಾಳ ದೂರಗಳೇನು, ಸ್ವೈರ ಪಥ ಆತನದು. ಆತನ ದಾರಿ ಸ್ವೇಚ್ಛೆಯಿಂದ ಕೂಡಿದ್ದು, ಅಂದ್ರೆ ತನ್ನ ಇಷ್ಟದಂತೆ ನಡೆಯೋನು ಆತ. ಯಾಕೆಂದ್ರೆ ತನ್ನ ದಾರಿಯನ್ನ, ತನ್ನ ಗುರಿಯನ್ನ ನಿರ್ಧರಿಸಿಕೊಂಡು ಬಿಟ್ಟಿದ್ದಾನೆ ಆತ. ಅದು ಅಕಳಂಕವಾದದ್ದು ಮತ್ತು ದೈವಿಕವಾದದ್ದು ಅನ್ನೋ ಅರಿವು ಆತನಿಗೆ ಚೆನ್ನಾಗೇ ಇದೆ. ಹಾಗಾಗಿ ಅದು ಸ್ವೈರವೇ ಆದರೂ, ಸ್ವೇಚ್ಛೆಯೇ ಆದರೂ, ಆತನಿಗೆ ಅದು ಮುಕ್ತಿ ಮಾರ್ಗ. ಭಕ್ತಿ, ನೀತಿ, ಕರ್ಮ ಎಲ್ಲವನ್ನ ಮೀರಿದ ಜ್ಞಾನ ಮಾರ್ಗ. ಇದೇ ತತ್ವಗಳನ್ನ ಸರ್ ಹೆನ್ರಿ ವಾಟನ್ ಅನ್ನೋ ಮಹಾಶಯ ಒಂದು ಇಂಗ್ಲಿಷ್ ಪದ್ಯದಲ್ಲಿ ಬರೆದಿದ್ದಾನೆ. ಬಿ ಎಂ ಶ್ರೀ ಅದನ್ನ ಅನುವಾದಿಸಿದ್ದಾರೆ. ಅದರ ಕೆಲವು ಸಾಲುಗಳು ಹೀಗಿವೆ: ಏನು ಸುಖಿಯೋ ತಾನು ಹುಟ್ಟಿನಲ್ಲಿ ಕಲಿಕೆಯಲಿ, ಧರ್ಮವಲ್ಲದೆ ಬೇರೆ ಸೂತ್ರವಿರದವನು, ರಾಗಗಳು ತನಗೊಡೆಯ ರಾಗದ ಒಲು ಆಳುವನು, ಮಿಡು ಮಿಡುಕಿ ಲೋಕವನು ಕಟ್ಟಿಕೊಳ್ಳದವನು. ನೋಡಿ,

0: ಹೀಗೆ ಡಿ ವಿ ಜಿ ಹೇಳೋ ಹಾಗೆ ವೈರಾಗ್ಯ ಪಥಿಕನಾದ ಈತನಿಗೆ, ಅಂದ್ರೆ ಈ ಬಗೆಯ ಮುಕ್ತನಿಗೆ, ತೊತ್ತುಗಳ ತೊಡರಿಲ್ಲ, ಏರು ವಾಸೆಗಳಿಲ್ಲ, ಬೀಳುವಳುಕಿಲ್ಲ. ಇಂಥವನು ನಿರ್ಭೀತನಾಗಿ ಆಶಾರಹಿತನಾಗಿ ತನ್ನ ಸ್ವೈರ ಪಥದಲ್ಲಿ ತಾನು ಮುಂದೆ ಮುಂದೆ ಸಾಗಿಬಿಡ್ತಾನೆ.
1: ಘೋರವನು ಮೋಹವನು ದೇವತೆಗಳಾಗಿಪರು, ಭೀರು ಯಾಚಕರಾಸ್ತೆ ತಪ್ಪದಿರಲೆಂದು. ಘೋರವನು ಮೋಹವನು ದೇವತೆಗಳಾಗಿಪರು, ಭೀರು ಯಾಚಕರಾಸ್ಥೆ ತಪ್ಪದಿರಲೆಂದು. ಆರಿಂದಲೇಂ ಭೀತಿ, ಏಂಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ. ಆರಿಂದಲೇಂ ಭೀತಿ, ಏಂಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ.

0: ಚಿಕ್ಕ ವಯಸ್ಸಿನಲ್ಲಿ ಒಂದು ಒಳ್ಳೆ ಹಾಡನ್ನ ನಾನು ಕೇಳಿದ್ದೆ. ಈಗಲೂ ಆಕಾಶವಾಣಿ ಅದನ್ನ ಆಗಾಗ ಪ್ರಸಾರ ಮಾಡ್ತಾನೆ ಇರುತ್ತೆ. ಪ್ರತಿ ಬಾರಿ ಅದೇ ಪುಳಕ, ಅದೇ ಸಂತೋಷ. ಆ ಹಾಡು ಹೀಗಿದೆ: ಸಜ್ಜನರೇ ಝೂಟ್ ಮತ್ ಬೋಲೋ, ಖುದಾ ಕೆ ಪಾಸ್ ಜಾನಾ ಹೇ. ಎಂಥ ಒಳ್ಳೆ ಮಾತು ಇದು ನೋಡಿ. ದೇವ್ರನ್ನ ಕಂಡ್ರೆ ಭಯ ಇರಬೇಕು. ಯಾವ ರೀತಿ ಭಯ? ಸುಳ್ಳು ಹೇಳಬಾರದು ಅನ್ನುವಂಥ ಭಯ. ಸುಳ್ಳು ಅನ್ನೋದು ಸಾಂಕೇತಿಕ ಅಷ್ಟೇ. ಕಳ್ತನ, ಚಾಡಿ, ದ್ರೋಹ, ಹೀಗೆ ಯಾವುದೇ ಕೆಟ್ಟ ಕೆಲಸ ಮಾಡದೇ ಇರೋದೇ ನಿಜವಾದ ದೈವಭಕ್ತಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಕೂಡ ಎಷ್ಟು ಮಾರ್ಮಿಕವಾಗಿ ಹೇಳಿದರೆ. ಇಲ್ಲಿ ಮತ್ತೆ ಈ ನಾಲಿಗೆ ಅನ್ನೋದು ನಿಮಿತ್ತ ಅಷ್ಟೇ. ಈ ನಾಲಿಗೆನ ಕುಣಿಸೋದು ಯಾವುದು? ನಮ್ಮ ಒಳಮನಸ್ಸು. ಅದನ್ನ ಹತೋಟಿಲಿ ಇಟ್ಕೋಬೇಕು ನಾವು. ದೇವತೆಗಳ ಪ್ರೀತ್ಯರ್ಥ ಮಾಡಬೇಕಾಗಿರೋ ನಿಜವಾದ ಕರ್ತವ್ಯ ಅದೇ. ಸಾಮಾನ್ಯವಾಗಿ ದೇವ್ರನ್ನ ಕಂಡ್ರೆ ವಿಪರೀತ ಭಯ ನಮಗೆ. ಗಲ್ಲಗಲ್ಲ ಬಡ್ಕೊಳ್ತೀವಿ, ರಾಶಿ ರಾಶಿ ಹಣ್ಣು ಕಾಯಿ ಒಡಿತೀವಿ. ಇರೋರು ಹುಂಡಿಗೆ ತಗೊಂಡು ಹೋಗಿ ಚಿನ್ನದ ರಾಶಿನೇ ಸುರಿಲೂಬಹುದು. ಬಹುಶಃ ತಪ್ಪು ಮಾಡದಷ್ಟು ದೈವಭೀತಿ ಜಾಸ್ತಿ. ಏನು ಬೇಕಾಗಿಲ್ಲ ಅಂತಾರೆ ಡಿವಿಜಿ. ಆರಿಂದಲೇಂ ಭೀತಿ, ಏಂ ಬಂದೊಡಾದ ಕೊಳುವ ಪಾರಮಾರ್ಥಿಕನಿಗೆ. ದೇವರು ಕೊಡಬಹುದಾದಂಥ ವರಗಳಿಗೆ ನಾವು ಲೋಲುಪರಾದ್ರೆ ತಾನೇ ಅವರುಗಳ ದಾಕ್ಷಿಣ್ಯ? ಅಯ್ಯೋ ಹೋಗಪ್ಪ ದೇವ್ರೆ, ನೀನು ಕೊಟ್ಟಷ್ಟ್ರಲ್ಲಿ ಬಾಳ್ತೀನಿ ಅನ್ನುವಂಥ ಸಂತೃಪ್ತನಿಗೆ, ಸಮಾಧಾನಿಗೆ ಯಾವುದೇ ಭೀತಿನೂ ಇಲ್ಲ. ಒಬ್ಬ ಮಹಾನ್ ಶಿವಭಕ್ತ ವೃದ್ಧ, ಅವನು ಲಿಂಗದ ಮೇಲೆ ಕಾಲಿಟ್ಟು ವಿಶ್ರಮಿಸ್ತಾ ಇದ್ದಂತೆ. ಇನ್ನೊಬ್ಬ ಶಿವಭಕ್ತ ಇದನ್ನ ನೋಡಿ ಗಾಬರಿಯಾಗಿ, ಇದೇನ್ ಸ್ವಾಮಿ ದೇವ್ರ ಮೇಲೆ ಕಾಲಿಟ್ಟಿದ್ದೀರಲ್ಲ ಅಂದ್ರೆ. ಆ ಹಿರಿಯ ನಗತ, ಹಾಗಾದ್ರೆ ದೇವ್ರ ಇಲ್ದೇ ಇರೋ ಜಾಗ ತೋರಿಸಿ ಪುಣ್ಯ ಕಟ್ಕೊಪ್ಪ ಅಂದಂತೆ. ಇಂಥ ಮನೋಸ್ಥೈರ್ಯ ನಿಜವಾದ ದೈವಭಕ್ತರದು. ಇಂಥವರು ದೇವ್ರಿಗೂ ಹೆದರಲ್ಲ, ಅವನ್ನ ಯಾವುದಕ್ಕೂ ಯಾಚಿಸಲ್ಲ. ತನ್ನ ಆತ್ಮವೇ ದೇವ್ರು, ತನ್ನ ಪರಿಶುದ್ಧ ಬದುಕೇ ದೇವ್ರು ಅನ್ನುವಂಥ ನಿರ್ಭೀತಿಲಿ ಮುನ್ನಡೀತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026ರ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ್ರ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟ್ರದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025 ಡಿಸೆಂಬರ್ ಮತ್ತು 2026 ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78% ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344 ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000 ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500 ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026 ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9 ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17 ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ಧೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿಘಾಟ್, ಬಂಕಾಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000 ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026 ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಒಂದು ಎರಡು ಮೂರು ಹಾಡು ಹಾಡು.

0: ರೈಲಿನಲ್ಲಿ ಚಿತ್ರೀಕರಿಸಲಾದ ಲಗ್ನ ಪತ್ರಿಕೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಭಾರತೀಯ ರೈಲ್ವೆ ಕುರಿತು ಮಾತನಾಡುವುದಾದ್ರೆ, ಭಾರತದಲ್ಲಿ ಮೊದಲ ರೈಲು ಓಡಿದ್ದು ಏಪ್ರಿಲ್ 16, 1853 ಮುಂಬೈನ ಬೋರಿ ಬಂದರಿಂದ ಠಾಣೆ ನಡುವೆ ಈ ರೈಲು ಓಡಿದ್ದು. ಕೇವಲ 34 ಕಿಲೋಮೀಟರ್ ಇದ್ದ ಆಗಿನ ಈ ಪಯಣ ಇಂದು ದೇಶದೆಲ್ಲೆಡೆ ಲಕ್ಷಾಂತರ ಕಿಲೋಮೀಟರ್ ಗಟ್ಟಲೆ ಹರಡಿದೆ. 1853 ಆರಂಭವಾದ ಭಾರತೀಯ ರೈಲ್ವೆಯ ಬಜೆಟ್ ಇಂದು ಬರೋಬ್ಬರಿ 2,78,000 ಕೋಟಿ.
1: ಚುಕಬುಕ್ ಚುಕಬುಕ್ ಚುಕಬುಕ್ ಹಾಸಿಗೆ ಬಿದ್ದು ಸಿಗಿ ಬಿದ್ದು ಕಳ್ಳಬೇಕು. ಚುಕಬುಕ್ ಚುಕಬುಕ್ ಚುಕಬುಕ್.

ಭಾರತೀಯ ರೈಲ್ವೆ ದೇಶದ ಜೀವನಾಡಿ ಅಂತಲೇ ಹೇಳಬಹುದು. ಪ್ರತಿ ದಿವಸ 2,50,00,000 ಹೆಚ್ಚು ಪ್ರಯಾಣಿಕರನ್ನ ದೇಶದ ವಿವಿಧ ಭಾಗಗಳಿಗೆ ಸುರಕ್ಷಿತವಾಗಿ ತಲುಪುವಂತೆ ಮಾಡುತ್ತಿದೆ ಭಾರತೀಯ ರೈಲ್ವೆ. ಇತ್ತೀಚಿನ ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಮಂತ್ರವನ್ನ ಅಳವಡಿಸಿಕೊಂಡಿರುವ ಭಾರತೀಯ ರೈಲ್ವೆ ವಂದೇ ಭಾರತ್ ಹಾಗೂ ಅಮೃತ್ ಭಾರತ್ ಎಂಬ ವಿಶೇಷ ರೈಲುಗಳನ್ನು ಸಹ ಪರಿಚಯಿಸಿದೆ. ಈಗ ಭಾರತ ಬುಲೆಟ್ ಟ್ರೈನ್ಗಾಗಿ ಕಾತುರದಿಂದ ಕಾಯುತ್ತಿದೆ.

ಅನುಪಮ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಸೇಫ್ ಡ್ರೈವ್ ಹಾಗೂ ಗಾನ ಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ 4 ಪ್ರಶಸ್ತಿ ಲಭಿಸಿದ್ದು ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22-28 ನಡೆಯಲಿರುವ ಸಾಮಾನ್ಯ ಚರ್ಚೆಯ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ಪರ ವಾದ ಮಂಡಿಸಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಭರವಸೆ ನೀಡಿದ್ದಾರೆ. ಚಿತ್ರದುರ್ಗ ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಪ್ರಜಾಸೇವಾ ಆಂದೋಲನಕ್ಕೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ಇಂದು ಚಾಲನೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಟಾಸ್ ಗೆದ್ದ ಪಾಕಿಸ್ತಾನ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10:00.

0: ಈಗ ಶನಿವಾರದ ವಿಶೇಷ ಕಾರ್ಯಕ್ರಮ
1: ಆಕಾಶವಾಣಿ. ಚಲನಚಿತ್ರ ಧ್ವನಿವಾಹಿನಿ ಜೀವನ ಮೈತ್ರಿ ತಾರಾಗಣದಲ್ಲಿ ಶ್ರೀಧರ್, ಸುಧಾರಾಣಿ, ಶ್ರೀರಕ್ಷ, ರಮೇಶ್ ಭಟ್, ರವಿಕಿರಣ್ ಹಾಗೂ ಇತರರು. ಸಂಗೀತ ರಾಜಹಂಸ. ಚಿತ್ರಕಥೆ ಆರ್ಜಿ ಸಾಲಿ ಮತ್ತು ಸತ್ಯನಾರಾಯಣ. ಸಂಭಾಷಣೆ ಗೀತಪ್ರಿಯ. ನಿರ್ದೇಶನ ಆರ್ಜಿ ಸಾಲಿ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಜೀವನ ಮೈತ್ರಿ.
2: ಗುಡ್ ಮಾರ್ನಿಂಗ್ ಸರ್. ಸರ್, ಹಿಸ್ಟ್ರಿ ಲೆಕ್ಚರರ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ.
3: ಓ, ಗುಡ್ ಮಾರ್ನಿಂಗ್. ಪುಸ್ತಕನೇ?
2: ಇಲ್ಲ ನೋಡಿ ಸರ್, ದಾಂಪತ್ಯ ಜೀವನದಲ್ಲಿ ಪ್ರಣಯ.
3: ಯಾರದ್ರಿ ಇದು?
2: ಅದು ಸರ್, ನಮ್ಮ ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಪಾಠ ಕೇಳೋಕೆ ಸ್ಟೂಡೆಂಟ್ಸ್ ಜೊತೆ ಬೇರೆ ಲೆಕ್ಚರರ್ಸು ಕೂತಿರ್ತಾರಲ್ಲ, ಆ ಲೆಕ್ಚರರ್ ಬರ್ದಿರೋದು.
3: ಯಾರ್ರೀ ಅದು?
2: ಮಿಸ್ಟರ್ ರಘುನಂದನ್.
4: ನಮಸ್ಕಾರ ಸರ್.
3: ಓ ರಘು, ಬಾರಯ್ಯ. ಯಾಕಲ್ಲೇ ನಿಂತಿದ್ಯಾ?
2: ಹತ್ತು ರೂಪಾಯಿ ಕೂಡ ಹೇಳಿದ್ದೀನಿ. ಬಂದ ನೋಡಿ ಸರ್.
3: ಇದೇನಯ್ಯ ಮದುವೆಗೆ ಮುಂಚೆನೆ ದಾಂಪತ್ಯದ ಬಗ್ಗೆ?
2: ಆಗ್ತಾ ಇದ್ದಾನೆ. ಹುಡುಗಿ ಹೆಸರು ಆಶಾ. ನಾಳೆನೆ ಅವಳನ್ನ ನೋಡಕ್ ಹೋಗ್ತಾ ಇದ್ದಾನೆ. ಅವಳು ಇವನ್ಗೋಸ್ಕರ ನಿನ್ನೆಯಿಂದಾನೆ ಕಾಯ್ತಾ ಇದ್ದಾಳೆ.

0: ಸೆಕ್ಕೆ ಪುಕ್ಕ ಬಲಿಯೋರಿಗೆ ತಂದೆ ತಾಯಿಗಳ ಆಶ್ರಯ, ಆಮೇಲೆ ಎಲ್ಲೋ ಹಾರೋಗುತ್ತೆ. ಒಳ್ಳೆ ಮಕ್ಕಳನ್ನ ಪಡಿಬೇಕಾದ್ರೂ ಅದೃಷ್ಟ ಮಾಡಿರ್ಬೇಕು. ಯಾವನು ಮೋಟರ್ ಸೈಕಲ್ ಚಾಂಪಿಯನ್ ಅಂತೆ, ಅವನು ಇವಳು ಮೆಚ್ಚಿದಂತೆ, ಇವಳು ಅವಳು ಮೆಚ್ಚಿಕೊಂಡಂತೆ, ಅವನೇ ಮದುವೆ ಆಗ್ತಾಳಂತೆ. ಹುಡುಗಿ ಓದಿ ವಿದ್ಯಾವಂತಳಾಗ್ಲಿ ಅಂತ ಬೇರೆ ಊರು ಕಳಿಸಿದ್ದೆ ನಮ್ ತಪ್ಪಾಯ್ತು. ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಏನಂತಾರೆ? ನಾವು ಊರಿನಲ್ಲಿ ತಲೆ ಎತ್ಕೊಂಡು ಹೆಚ್ಚು ತಿರ್ಗಾಡೋದು.
1: ಯಾವ ಜನದಲ್ಲಿ ಏನ್ ಪಾಪ ಮಾಡಿದ್ವೋ ಏನು?
0: ಆಶಾ, ಈಗಲೂ ಕಾಲ ಮಿಂಚಿಲ್ಲ, ನಾಳೆ ಗಂಡಿನ ಕಡೆಯವ್ರು ಬರ್ತಾರೆ. ಸ್ವಲ್ಪ ಯೋಚನೆ ಮಾಡಮ್ಮ.
1: ಇದನ್ನ ಯೋಚನೆ ಮಾಡೋಕೆ ಏನೇ ಇಲ್ಲಪ್ಪ. ಆಶಾ ಅಮ್ಮ,
0: ಅವಳ ಆಸೆ ಬಿಟ್ಬಿಡು. ಆಶಾ
1: ಅಣ್ಣ,
0: ಅಪ್ಪ ಅಮ್ಮನ ಮನಸ್ಸನ್ನ ನೋಯಿಸ್ತೀಯಮ್ಮ.
1: ನೀನು ಕೂಡ ಹೀಗೆ ಹೇಳ್ತಿದ್ಯಾ ಅಣ್ಣ? ದಯವಿಟ್ಟು ದಯವಿಟ್ಟು ನೀವ್ ಯಾರು ಈ ಸಂಬಂಧಕ್ಕೆ ಬಲವಂತ ಮಾಡಬೇಡಿ ಪ್ಲೀಸ್. ನನಗೆ ಮದುವೆ ಇಷ್ಟ ಇಲ್ಲ, ನೀವು ಬಲವಂತ ಮಾಡಿದ್ರೆ ನನ್ನ ಪ್ರಾಣ ಕಳ್ಕೊಂಡ್ಬಿಡ್ತೀನಿ.
2: ಪಾಪ ರಮೇಶ, ಏನಮ್ಮ ಈ ಪ್ರಸಾದ?
3: ಮಗ ಕೊನೆಗೂ ಒಂದ್ ಹೆಣ್ಣು ನೋಡಕ್ ಒಪ್ಕೊಂಡಲ್ಲ, ಆ ಖುಷಿಗೆ ಹೋಗಿ ಅರ್ಚನೆ ಮಾಡ್ಕೊಂಡು ಬಂದಿದಾರಪ್ಪ. ಎಲ್ಲಿ 10 ರೂಪಾಯಿ ಕೊಡು. ಎಲ್ಲಿ ಅವ್ನು ರೆಡಿ ಆಗಿಲ್ವ ಇನ್ನು?
4: ಯಾಕಪ್ಪ ಇಷ್ಟೊಂದು ಆತರ? ಐ ಆಮ್ ರೆಡಿ.
3: ನೀನ್ ಪ್ರಸಾದ್ ತಗೊಂಡ್ಯಾ?
4: ಓ ಆಗ್ಲೇ ತಗೊಂಡೆ.
5: ಶುಭವಾಗಲಿ. ಹೆಣ್ಮರೆ ಮನಸ್ಸೊಳಗಡೆ ಏನ್ ನಡೀತಾ ಇದೆ? ಯಾವ ಕ್ಷಣದಲ್ಲಿ ಅವಳ ಮುಖ ನೋಡ್ಲಿ, ಅವಳ ಕಿರುನಗಿನ ಹ್ಯಾಕ್ ಸವಿಲಿ.
3: ಇರ್ಲಿ ಇರ್ಲಿ, ಇದೆಲ್ಲ ಈ ವಯಸ್ಸಲ್ಲಿ ನಡೆಯುವಂತದ್ದೇ. ಏ ರಘು, ನೋಡ ನಿಮ್ಮಅಮ್ಮ ನೀನ್ ಸಂಸಾರಿ ಮಾಡೋದಕ್ಕೆ ಎಷ್ಟು ಹುಡುಗಿರ್ ನೋಡಿದ್ರು.
1: ಇವ್ರು ಕೂಡ ಎಷ್ಟು ಹುಡುಗಿರ್ನ ನೋಡಿದ್ರು.
3: ನೀನ್ ಒಂದಾದ್ರೂ ಹೋಗ್ತೀಯಾ?
4: ಯಾವ್ದಕ್ಕೂ ಟೈಮ್ ಕೂಡ ಬರ್ಬೇಕು. ಈಗ ನಾವ್ ಒಂದ್ ಹುಡುಗಿ ನೋಡಕ್ ಹೋಗ್ತೀವಿ, ನಂಗೆ ಇಷ್ಟ ಆಗ್ಲಿಲ್ಲ ಬೇಡ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಬಹುದು.
0: ನಿನ್ನ ಮನಸ್ಸು ಇಷ್ಟು ಸೂಕ್ಷ್ಮವಾಗಿದ್ರೆ ತುಂಬಾ ಕಷ್ಟ ಕಣೆಯ ನಿನ್ಗೆ.
1: ಇವನು ಮೊದ್ಲಿಂದ್ಲೂ ಹೀಗೆ.
3: 10 ರೂಪಾಯಿ ಕೊಡ್ತೀನಿ ಸುಮ್ನಿರ್ತೀರಾ? ಅಲ್ಲ, ನನ್ ಚಡ್ಡಿ ದೋಸ್ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಾ? ಇಂತ ಅಪರೂಪದ ವ್ಯಕ್ತಿ ಈ ಕಾಲದಲ್ಲೂ ಇದಾನೆ ಅಂತಂದ್ರೆ ಪ್ರಪಂಚದಲ್ಲಿ ಇರೋ ಅದ್ಭುತಗಳಲ್ಲಿ ಇದು ಒಂದು.
1: ಅಂತೂ ಈಗ್ಲಾದ್ರೂ ಹುಡುಗಿ ನೋಡಕ್ ಒಪ್ಕೊಂಡ್ರಲ್ಲ.
3: ಸುಮ್ನೆ ಒಪ್ಕೊಂಡಿದಾನ? 15 ಕೆಜಿ ಬೆಣ್ಣೆ ಹಚ್ಚಿದೀನಿ ಇವನು ಒಪ್ಕೊಳ್ಳಕ್ಕೆ. ಕಂಡೀಷನ್ ಬೇರೆ ಹಾಕಿದಾನಲ್ಲ.
1: ಏನಂತ
3: ನೋಡೋದು? ಒಂದೇ ಹುಡುಗಿ, ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟೋದು ಅಂತ.
1: ಅಯ್ಯಯ್ಯೋ, ಒಂದ್ ವೇಳೆ ಆ ಹುಡುಗಿ ಏನಾದ್ರೂ ಕುಂಟೆ ಕುರುಡಿ ಕುಳ್ಳಿ ಆದ್ರೆ
3: ಅದಕ್ಕೂ ಹೂ ಅನ್ನೋ ಆಸಾಮಿನ ಇವನು.
1: ಹಾಗೇನು ಇಲ್ಲ, ಶಾಸ್ತ್ರಿಗಳು ತುಂಬಾ ವರ್ಷದಿಂದ ಪರಿಚಯ. ಅವ್ರಿಗೆ ಹೇಳಿ ಹುಡುಕ್ಸಿದ್ದೀನಿ, ಹುಡುಗಿ ಹೇಗೆ ನೋಡಕ್ ಹೇಗಿದ್ದಾಳೆ ಅಂತ ಎಲ್ಲ ವಿಚಾರಿಸಿ ನಮಗೆ ನಂಬಿಕೆ ಬಂದ ಮೇಲೆ ಇವನ್ನ ಹೆಣ್ಣು ನೋಡಕ್ ಒಪ್ಸಿದ್ದು.
3: ಈಗ ಬಹಳ ದೂರ ಪ್ರಯಾಣ ಮಾಡ್ಬೇಕು, ಕಾರಲ್ಲೆಲ್ಲ ನಿಧಾನ ಕೇಳೋರಂತೆ. ಬನ್ನಿ ಬನ್ನಿ, ಬಲಗಾಲ ಇಟ್ಕೊಂಡು ಮುಂದೆ
4: ನಡೆಯಪ್ಪ.
3: ಬನ್ನಿ.
6: ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀನಿ, ಹುಡುಗಿನ ನೋಡಕ್ ಒಪ್ಕೊಂಡಿದ್ದಾರೆ. ಬನ್ನಿ ಬನ್ನಿ
0: ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಮಾ, ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗೆ ನಡೀತಿ.
3: ಅವಳಯ್ಯ ನಾಚ್ಕೋಬೇಡ.
6: ಹುಡುಗಿನ ಕರೆ
3: 10 ರೂಪಾಯಿ ಕೊಡಿ. ಅದಾದ್ರೆ ನಾವು ಬಂದಿರೋದೇ ಅದಕ್ಕೆ ತಾನೆ. ಕರೆಸಿ
0: ವೈದೇಹಿ ಬಾಮ್ಮ.

0: ಈಕೆನೆ ಹೆಣ್ಣಿನ ಅಕ್ಕ ಆಶಾ, ಅದೇ ನಿಮ್ಗೆ ಹೇಳಿದ್ನಲ್ಲ.
1: ರಘು, ಅಕ್ಕನಿಗಿಂತ ತಂಗಿನೇ ನಿನಗೆ ಪರ್ಫೆಕ್ಟ್ ಮ್ಯಾಚ್ ಕಣ.
0: ಏನಮ್ಮ ಹೆಣ್ಣು ನಿಮ್ಗೆ ಒಪ್ಪಿಗೆ ಆಯ್ತೇ?
2: ನನಗಂತೂ ಒಪ್ಪಿಗೆ, ನನಗಂತೂ ತುಂಬಾ ಹಿಡಿಸ್ಬಿಟ್ಟು.
1: 10 ರೂಪಾಯಿ ಕೊಡಿ. ಅಲ್ಲ, ನೀವಿಬ್ರು ಒಪ್ಕೊಂಡು ಏನ್ ಮಾಡ್ತೀರಾ? ಮುಖ್ಯವಾಗಿ ರಘು ಒಪ್ಕೋಬೇಕು. ಏನ್ ರಘು?
0: ಏನಪ್ಪ ರಘು, ಏನಂತೀಯಾ?
3: ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪಿಸ್ಕೋಬೇಡಿ. ಕೆಲವು ವಿಷಯಗಳನ್ನ ಈಗಲೇ ಕ್ಲಿಯರ್ ಕಟ್ ಆಗಿ ಮಾತಾಡೋದು ಒಳ್ಳೇದು. ಈ ವಿಷಯದಲ್ಲಿ ಗಂಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಹೆಣ್ಣಿಗೂ ಅಷ್ಟೇ ಸ್ವಾತಂತ್ರ್ಯ ಇರಬೇಕು. ಮದುವೆ ಅನ್ನೋದು ಕೇವಲ ಒಂದೆರಡು ದಿನ ಸಂಬಂಧ ಅಲ್ಲ, ಜೀವನ ಪೂರ್ತಿ ಜೊತೆಯಲ್ಲಿ ಬಾಳ್ಬೇಕಾಗಿರೋ ಬಂಧನ. ನಂಗೊಪ್ಪಿಗೆ ಇದೆ, ಆಕೆನೂ ಒಪ್ಕೋಬೇಕು. ಏನಂತಿದ್ದಾಳೆ ವೈದೇಹಿ?
2: ಏನಂತಾಳೆ ಅಂತ ನೀನೇ ಕೇಳಿ ನೋಡು.
3: ಏನಮ್ಮ ವೈದೇಹಿ?
4: ಅಪ್ಪ ಅಮ್ಮ
3: ಅವ್ರಿಗೊಪ್ಪಿಗೆ, ನಿನಗೊಪ್ಪಿಗೆನ?
4: ಅವ್ರೊಪ್ಕೊಂಡ್ರೆ ನನಗೂ.
3: ಆಶಾ, ವೈದೇಹಿ ನಮ್ಮ ಮನೆ ಮರ್ಯಾದನ್ನು ಉಳಿಸ್ಬಿಟ್ಲಮ್ಮ. ಅಪ್ಪ, ವೈದೇಹಿ ಒಪ್ಪಿಗೆ ಕೊಟ್ಬಿಟ್ಲು.
1: ಯಾಕೆ ಕಡ ಶಾಸ್ತ್ರಿಗಳೇ, ಒಳ್ಳೆ ಮುಹೂರ್ತ ಹುಡುಕಿ ವಾಲ್ಗ ಊದ್ಸೆ ಬಿಡೋಣ. ಅಲ್ಲ ಕಡ ರಘು, ಈ ಕಾಲದಲ್ಲಿ ಹುಡುಗಿರೇ ಇಷ್ಟು ನಾಚ್ಕೊಳ್ಳಲ್ಲಪ್ಪ. ನೀನ್ ಯಾಕೆ ಅಷ್ಟೊಂದು ನಾಚ್ಕೊಳ್ತಾ ಇದ್ದೆ? ಹೋಗ್ಲಿ ಬಿಡೋ, ಅಂತ ಕಾದಿದ್ಕು ಒಳ್ಳೆ ಹುಡುಗಿ ಸಿಕ್ತದೆ.
2: ಏನು ಇನ್ನು ಆ ಕಡೆನೆ ನೋಡ್ತಾ ಇದೀಯಾ? ಅವ್ರು ಈಗಾಗ್ಲೇ ಊರಾಚೆ ಹೊರಟೋಗಿರ್ಬೇಕು, ಮನಸ್ಸು ಆ ಕಡೆನೆ ಎಳಿತಿದ್ಯಾ?
4: ಹೋಗಕ್ಕ
2: ನನಗಿಂತ ಮುಂಚೆ ನೀನೇ ಹೋಗೋದು ಗಂಡನ ಮನೆಗೆ. ಒಂದೇ ಸರಿ ನೋಡ್ಬೇಕೆ, ಅದ್ ಹೇಗೆ ಒಪ್ಕೊಂಡ್ಬಿಟ್ಟೆ ಅವ್ರನ್ನ? ಅದೇ ನನಗೂ ಗೊತ್ತಿಲ್ಲ, ಅವ್ರ ಮಾತು ನಡೆ ನುಡಿ ಯಾರಾದ್ರೂ ಮೆಚ್ಕೋಬೇಕಾದ್ರೆ. ಲವ್ ಬಟ್ ಪರ್ಫೆಕ್ಟಾ?
4: ಲವ್ ಅಂದ್ರೆ ನನ್ಗೇನು ಅಂತ ಗೊತ್ತಿಲ್ಲ, ಅದು ನಿಂಗೆ ಚೆನ್ನಾಗ್ ಗೊತ್ತು. ಈಗಾಗ್ಲೇ ಒಬ್ರನ್ ಲವ್ ಮಾಡ್ತಾ ಇದೆಯಲ್ಲ,
2: ಅದ್ರ ರುಚಿನೇ ಬೇರೆ ಸುಖನೇ ಬೇರೆ. ಮೊದ್ಲು ಲವ್ ಮಾಡ್ಬೇಕು, ಆಮೇಲೆ ಮದ್ವೆ.
4: ನೀನ್ ಆದಿಕ್ಕಾದ್ರೆ
2: ನಾನು ಇದಕ್ಕೂ, ಮೊದ್ಲು ಮದ್ವೆ ಆಮೇಲೆ ಕೈ ಹಿಡ್ದವ್ರನ್ನ ಲವ್ ಮಾಡೋದು.

0: ಹಾಯ್.
1: ಏನ್ ಮೋಹನ, ನೀನ್ ಇಲ್ಲಿ?
0: ನನ್ ಮಾವನ್ ಮಗಳ ನೋಡ್ಬೇಕು ಅನ್ನಿಸ್ತು, ಬಂದೆ. ಯಾಕೆ ಬರ್ಬಾರ್ದ?
1: ಮಾವನ್ ಮಗ್ಳ ಅದ್ಯಾರಪ್ಪ?
0: ಇನ್ಯಾರು, ನಾನು ಎದುರಿಗೆ ನಿಂತಿದ್ಯಲ್ಲ, ನೀನೆ.
1: ಚೆನ್ನಾಗಿದೆ. ಹೌದು, ಏನ್ ಇವತ್ತು ಇಷ್ಟೊಂದು ಡೀಸೆಂಟ್ ಒಳ್ಳೆ ಜೆಂಟಲ್ಮನ್ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ?
0: ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡ್ರೆ ನಿಂಗೆ ಹಿಡಿಸಲ್ಲ, ಅದಕ್ಕೆ ಈ ವೇಷ.
1: ವೇಷ ಹಾಕೋನೆ ನೀನು.
0: ಯಾಕೆ, ನಿನಗ್ ಬರ್ತಿದ್ಯಾ ಆ ವೇಷ?

0: ನೋಡು, ಯಾವ್ದೇ ವೇಷ ಹಾಕಿದ್ರು ಕತ್ತೆ ಯಾವತ್ತು ಕುದುರೆ ಆಗಕ್ ಸಾಧ್ಯ ಇಲ್ಲ.
1: ನನ್ನ ಕತ್ತೆ ಅಂತಿದ್ಯಾ? ಅನ್ನು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಹೇಗಿದ್ರು ಈ ಕತ್ತೆ ಅಂತಾನೆ ನಿಮ್ ಮದ್ವೆ ಆಗೋದು?
0: ಅಯ್ಯೋ ಪಾಪ, ಕನಸ್ ಕಾಣ್ತಿದ್ಯಾ ಅನ್ಸುತ್ತೆ.
1: ಬರೀ ಕನಸ್ ಕಾಣಲ್ಲ ನಾನು, ಕಂಡು ಕನಸನ್ನ ನಿಜ ಮಾಡಿ ತೋರಿಸ್ತೀನಿ.
0: ಈಗಾಗ್ಲೇ ನನ್ ಮದ್ವೆ ಒಬ್ರ ಜೊತೆ ನಿಶ್ಚಯ ಆಗಿದೆ. ಅವ್ರು ತುಂಬಾ ಒಳ್ಳೆಯವರು. ನಿಮ್ಗೂ ಲಗ್ನ ಪತ್ರಿಕೆ ಕಳಿಸ್ತೀನಿ, ಖಂಡಿತ ಬರ್ಬೇಕು. ಬರ್ಲ?
1: ತುಂಬಾ ಒಳ್ಳೆಯವನಾ? ನನಗೂ ಲಗ್ನ ಪತ್ರಿಕೆ ಕಳಿಸ್ತೀಯಾ?
2: ಸರ್, ನನ್ನ ಲಗ್ನ ಪತ್ರಿಕೆ. ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು. ದೇವ್ರ ನಿನ್ಗೆ ಒಳ್ಳೇದು ಮಾಡ್ಲಿ. ಕೂತ್ಕೋ.
1: ಥ್ಯಾಂಕ್ ಯು ಸರ್.
2: ಅಲ್ಲ, ನೀನ್ ತಂದಿರೋ ಈ ಲಗ್ನ ಪತ್ರಿಕೆ ನೋಡ್ತಾ ಇದ್ರೆ ನನ್ನ ಮದುವೆ ಜ್ಞಾಪಕಕ್ಕೆ ಬಂತು ನೋಡು.
1: ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ ನಡೀಲೇಬೇಕಾದಲ್ವೇ ಸರ್?
2: ಇದು ಪ್ರಕೃತಿ ನಿಯಮ. ಒಂದು ಹೆಣ್ಣು ಒಂದು ಗಂಡು ಜೊತೆಗೂಡಿ ಬಾಳ್ಬೇಕಾದ್ರೆ ಅದೇ ಮದುವೆ ಬಂಧನ.
1: ಅದೊಂದು ಪವಿತ್ರ ಬಂಧನ ಅಂತ ನನ್ನ ಭಾವನೆ.
2: ಅಂತ ಪವಿತ್ರ ಬಂಧನದ ಬಗ್ಗೆ ದೊಡ್ಡ ಪ್ರಬಂಧನೆ ಬರ್ದಿದೆಯಲ್ಲಯ್ಯ. ನೀನ್ ಕೊಟ್ಟಿರೋ ಶೀರ್ಷಿಕೆನು ತುಂಬಾ ಚೆನ್ನಾಗಿದೆಯಪ್ಪ. ದಾಂಪತ್ಯ ಜೀವನದಲ್ಲಿ ಪ್ರಣಯ ತುಂಬಾ ಸ್ವಾರಸ್ಯವಾದ ವಿಷಯ. ಮಹಾ ರಸಿಕಾ ಕಣಯ್ಯ ನೀನು.
1: ರಸಿಕತೆ ಇಲ್ಲದೆ ಇದ್ರೆ ಜೀವನ ಸಪ್ಪೆ ಅಲ್ವೇ ಸರ್?
2: ಯಾವುದಕ್ಕೂ ಸಂಯಮ ಇರಬೇಕು ಅಂತ ಬರ್ದಿದೀಯ. ಇದು ಮನುಷ್ಯನಿಂದ ಎಷ್ಟು ಮಾತ್ರ ಸಾಧ್ಯ?
1: ಅದು ಸಾಧ್ಯವಾಗದೇ ಇದ್ರೆ ಮನುಷ್ಯನಿಗೂ ಮೃಗಕ್ಕೂ ವ್ಯತ್ಯಾಸ ಏನಿದೆ?
2: ಅದಕ್ಕೆ ದಾಂಪತ್ಯ ಜೀವನದಲ್ಲಿ ದೇಹ ಸಂಬಂಧಕ್ಕಿಂತ ಮಾನಸಿಕ ಸಂಬಂಧ ಮುಖ್ಯ ಅಂತ ಬರ್ದಿದೀಯಾ
1: ಸರ್? ದೈಹಿಕ ಸುಖ ಕ್ಷಣಿಕ.
2: ಹೌದೌದು, ಎಲ್ಲರ ಅನುಭವಕ್ಕೂ ಬಂದಿರೋದೆ. ನೀರಿನ ಮೇಲಿನ ಗುಳ್ಳೆ ಟಪ್ ಅಂತ ಉಬ್ಬಿ ಪಟ್ಟಂತ ಹೊಡೆದೋಗುತ್ತಲ್ಲ, ಹಾಗೆ ಇದು ಕೂಡ. ಇಂಥ ಉದಾಹರಣೆ ಕೊಟ್ಟೆ ಅಂತ ನೀನೇನ್ ಬೇಜಾರು ಮಾಡ್ಕೋಬೇಡ
1: ಸರ್. ನಮ್ಮ ದೇಶದ ಧರ್ಮ ಸಂಸ್ಕೃತಿನ ಪಾಶ್ಚಾತ್ಯರು ಮೆಚ್ಚಿಕೊಂಡಿದ್ದಾರೆ, ಅನುಸರಿಸ್ತಾನೂ ಇದ್ದಾರೆ. ನಾವಾಗ ಪೇಪರ್ನಲ್ಲಿ ಓದ್ತಾ ಇರ್ತೀವಲ್ಲ, ಗಂಡ ಹೆಂಡತಿ ಯಾವುದು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡಿ ಬೇರೆ ಆಗ್ಬಿಡ್ತಾ ಇದ್ದಾರೆ ಅಂತ. ಹೀಗಾದ್ರೆ ವಿವಾಹ ಬಂಧನ ಅನ್ನೋದಕ್ಕೆ ಅರ್ಥ. ಮದುವೆ ಆದ್ಮೇಲೆ ಯಾವ್ದಾದ್ರೂ ಸಮಸ್ಯೆ ಎದುರಾದ್ರೆ ಗಂಡ ಹೆಂಡತಿ ಒಬ್ರಲ್ಲೊಬ್ರು ವಿಶ್ವಾಸವಿಟ್ಟು ಅದನ್ನ ಬಗೆಹರಿಸ್ಕೋಬೇಕು. ಒಮ್ಮೆ ಒಂದಾದ್ಮೇಲೆ ಕೊನೆಯವರೆಗೂ ಒಂದಾಗ್ಬಾಳೋದೇ ನಮ್ಮ ದಾಂಪತ್ಯ ಧರ್ಮ. ಸುಖ ದುಃಖಗಳಲ್ಲಿ ಸಮಭಾಗಿಗಳಾಗಿ ಜೀವನ ನಡೆಸ್ತೀವಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಗಂಡು ಹೆಣ್ಣು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾರೆ. ಕಾಶಿಯಾತ್ರೆ, ಅಂತಃಪಟ, ಸಪ್ತಪದಿ, ನಮ್ಮ ಸಂಸ್ಕೃತಿಲಿ ಇನ್ನೂ ಎಷ್ಟೋ ಶಾಸ್ತ್ರಗಳಿವೆ.

0: ಪೈದೇಹಿ ಪೈದೇಹಿ ಪೈದೇಹಿ
1: ಬಹಳ
0: ಒಳ್ಳೆ ಕೆಲಸ ಮಾಡಿದೆ ನೋಡಿ. ಒಂದು ಅರ್ಥ ಆಗ್ತಾ ಇಲ್ಲ, ಯಾವತ್ತೂ ಹೀಗಾಗಿರ್ಲಿಲ್ಲ. ಏನಾಯ್ತು ಇವ್ರಿಗೆ, ಇದಕ್ಕಿದ್ದಾಗ ಏನಾಗೋಯ್ತು?
2: ಡಾಕ್ಟರ್,
0: ನನ್ನ ತಂಗಿಗೆ ಏನಾಗಿದೆ?
1: ಏನಾಗಿದೆ ಡಾಕ್ಟ್ರೆ?
0: ಆಗಿದ್ದಾರೆ ಡಾಕ್ಟ್ರೆ.
3: ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ, ತುಂಬಾ ಆಯಾಸವಾಗಿದೆ, ಅದಕ್ಕೆ ಆಗಿದ್ದಾರೆ. ಬನ್ನಿ ನೋಡಿ. ನೀವೇನು ಯೋಚನೆ ಮಾಡಬೇಡಿ, ಮದುವೆ ಆದ ಹೊಸರಲ್ಲಿ ಈಗ ಆಯ್ತಲ್ಲ ಅಂತ.
0: ಹಾಗೇನಿಲ್ಲ ಡಾಕ್ಟರ್.
3: ನಿಮ್ ಚಿಂತೆ ನನಗೂ ಅರ್ಥವಾಗುತ್ತೆ. ECG, ಎಕ್ಸ್ರೇ ಎಲ್ಲ ತೆಗೆದಿದ್ದೀವಿ, ಬ್ಲಡ್ನು ತೆಗೆದು ಟೆಸ್ಟ್ ಕಳಿಸಿದ್ದೀವಿ. ಯಾವುದಕ್ಕೂ ನಮ್ಮ ಸೀನಿಯರ್ ಡಾಕ್ಟರ್ ಅಭಿಪ್ರಾಯ ತಗೊಳ್ಳೋದು ಒಳ್ಳೇದು. ನಾಳೆ ಬಂದು ನೋಡಿ, ಅಂಥದ್ದೇನಾದ್ರು ಇದ್ರೆ ಅವ್ರು ತಿಳಿಸ್ತಾರೆ.
0: ಥ್ಯಾಂಕ್ ಯು ಡಾಕ್ಟರ್,
3: ಇಟ್ಸ್ ಆಲ್ ರೈಟ್,
0: ಬರ್ತೀನಿ.

0: ನೋಡಿ ಮಿಸ್ಟರ್ ರಘು, ಎಲ್ಲ ಸ್ಟಡಿ ಮಾಡಿದೆ. ಜೀವನದಲ್ಲಿ ಎಷ್ಟೋ ವೈಪರೀತ್ಯಗಳು ನಡೀತಾ ಇರುತ್ತೆ, ಅದು ಎದುರು ನೋಡಿದ ರೀತಿಯಲ್ಲಿ, ಅದರಲ್ಲಿ ಇದು ಒಂದು ರೀತಿ ಪರೀಕ್ಷೆ. ಒಬ್ಬ ಡಾಕ್ಟರ್ ಆಗಿ ಈ ವಿಷಯವನ್ನು ಮರೆಮಾಚೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮೇಲ್ನೋಟಕ್ಕೆ ನಿಮ್ಮ ಶ್ರೀಮತಿಯವರಿಗೆ ವ್ಯಾಧಿ ಇದೆ ಅಂತ ಕಾಣಿಸ್ತೇ ಹೋದ್ರು ಅದು ತುಂಬಾ ಗಂಭೀರವಾದ್ದು ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಂದ್ರೆ ಡಾಕ್ಟರ್,
0: ಉದ್ರೇಕಗೊಳ್ಬೇಡಿ, ಶಾಂತ ರೀತಿಯಿಂದ ಕೇಳಿ. ಇಂಥ ಕಾಯಿಲೆ ತುಂಬಾ ಅಪರೂಪ. ನರಗಳ ದೌರ್ಬಲ್ಯ, ಹೃದಯ ದೌರ್ಬಲ್ಯ ಇದಕ್ಕೆ ಕಾರಣ ಇರಬಹುದು. ಈ ಕಾಯಿಲೆ ವಾಸಿಯಾಗೋದು ತುಂಬಾ ಕಷ್ಟ ಸಾಧ್ಯವೆ. ಇನ್ನೊಂದು ಮುಖ್ಯವಾದ ವಿಷಯ, ಆಕೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಹೆಚ್ಚು ಉದ್ರೇಕಗೊಳ್ಬಾರದು. ಈ ಕಾರಣದಿಂದ ನೀವು ಅವಳ ಜೊತೆ ದೈಹಿಕ ಸಂಬಂಧ ಇಟ್ಕೋಬಾರದು.

0: ಇದಕ್ಕೆ ಕಾರಣ ಇರಬಹುದು, ಈ ಕಾಯಿಲೆ ವಾಸಿಯಾಗೋದು,
1: ಈ ಕಾಯಿಲೆ ವಾಸಿಯಾಗೋದು
0: ತುಂಬಾ ಕಷ್ಟ ಸಾಧ್ಯವೇ,
1: ತುಂಬಾ ಕಷ್ಟ ಸಾಧ್ಯ.
0: ಆಕೆ ಮಾನಸಿಕವಾಗಿಯೂ,
1: ಆಕೆ
0: ದೈಹಿಕವಾಗಿಯೂ ಹೆಚ್ಚು ಉದ್ವೇಗ ಪಡಬಾರ್ದು. ನೀವು ಅವ್ರ ಜೊತೆ ದೈಹಿಕ ಸಂಬಂಧ ಇಟ್ಕೋಬಾರ್ದು,
1: ದೈಹಿಕ ಸಂಬಂಧ ಇಟ್ಕೋಬಾರ್ದು.
0: ಹಾಗೇನಾದ್ರೂ ಆದರೆ,
1: ಹಾಗೇನಾದ್ರೂ
0: ಅವಳ ಪ್ರಾಣಕ್ಕೆ ಅಪಾಯ,
1: ಅವಳ ಪ್ರಾಣಕ್ಕೆ

0: ಹಾಲು ಕುಡಿದಿ. ಏನಾಯ್ತು?
1: ತಲೆ ಸಿಡಿತಾ ಇದೆ.

0: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್.
2: ಏನ ಯಾರಗು, ಮುಖದಲ್ಲಿ ಮದುವೆ ಕಳೆ ಉಕ್ತಾ ಇದೆ.
0: ಹಾ, ಉಕ್ಕಲೇಬೇಕು.
3: ಬಡ್ಕೋಬೇಕು ಉಕ್ತಾ ಇರೋ ಕಳೆಗೆ. ಎಲ್ಲಿ 10 ರೂಪಾಯಿ ಕೊಡು. ಈಗೇನೇ ಮಾಡೋದು, ಇಂಥ ಅನ್ಯಾಯನೇನೆ ಮಾಡೋದು ಕಟ್ಕೊಂಡು ಹೆಂಡತಿಗೆ.
0: ನಾನೇನ್ ಮಾಡಿದೆ?
3: ಏನ್ ಮಾಡಿದ್ಯಾ? ಮದುವೆ ರಜಾ ಇದ್ದಾಗ್ಲೂ ಡ್ಯೂಟಿಗೆ ಹಾಜರಾಗಿದ್ಯಲ್ಲ,
0: ಅದೊಂದು ದೊಡ್ಡ ಅಪರಾಧನ?
3: ಮಹಾ ಅಪರಾಧ ಅಲ್ಲ. ಮದುವೆ ಆದ ಹೊಸದ್ರಲ್ಲಿ ಹೆಣ್ಣಿಗೆ 10 ಆಸೆ ಆಕಾಂಕ್ಷೆಗಳು ಇರುತ್ತೆ. ಅದನ್ನೆಲ್ಲ ಪೂರೈಸೋದಿಕ್ಕೆ ಇದೇ ಸರಿಯಾದ ಸಮಯ. ಈ ರಜಾ ಉಪಯೋಗಿಸ್ಕೊಂಡು ಎಲ್ಲಿಗಾದ್ರೂ ಹೋಗ್ಬಾರ್ದ? ಊಟಿಗೋ, ಕೊಡೈಕೆನಲ್ಗೋ, ಸಿಮ್ಲಾಗೋ, ಹನಿಮೂನ್ಗೆ?
0: ಕ್ಲಾಸ್ಗೆ ಹೊತ್ತಾಯ್ತು, ನಾನು ಬರ್ತೀನಿ.
3: ಏನ್ ವ್ಯಕ್ತಿ ಸಿಕ್ಕದ್ನು.
4: ಕಂಗ್ರಾಚುಲೇಷನ್ ಸರ್.
0: ಥ್ಯಾಂಕ್ ಯು.
2: ಹಾರ್ದಿಕ ಶುಭಾಶಯಗಳು ಸರ್.
0: ಸಂತೋಷ.

0: ಹಿಂದೆ ಪಾಠ ಎಲ್ಲಿ ನಿಲ್ಲಿಸಿದೆ?
1: ಶಕುಂತಲ ದುಷ್ಯಂತರ ಮಿಲನ ಸರ್.
0: ಹಾ, ನಂತರ ಅವರ ದಾಂಪತ್ಯ ಜೀವನ?
2: ಇನ್ನೂ ಬರೆಯೋದು ಮುಗ್ದಿಲ್ವಾ? ಆಗ್ಲೇ ಎಷ್ಟೊತ್ತಾಯ್ತು.
0: ಪ್ರಬಂಧ ಸ್ವಾರಸ್ಯವಾದ ಘಟ್ಟಕ್ಕೆ ಬಂದಿದೆ, ಬೇಗ ಮುಗಿಸ್ಕೊಡ್ತೀನಿ ಅಂತ ಪ್ರಿನ್ಸಿಪಾಲ್ ಹೇಳ್ಬಿಟ್ಟಿದ್ದೀನಿ. ನೀನ್ಯಾಕಿನ್ನೂ ಮಲ್ಕೊಂಡಿಲ್ಲ?
2: ನೀವು ಬರ್ತೇ, ನಾನು ಒಬ್ಳೇ.
0: ನನ್ ಜೊತೆ ನೀನು ಯಾಕೆ ನಿದ್ದೆ ಕೆಡ್ಬೇಕು? ಹೋಗ್ ಮಲ್ಕೋ,
2: ನಾನು ಇಲ್ಲೇ ಕೂತಿರ್ತೀನಿ.
0: ನೀನ್ ಇಲ್ಲೇ ಕೂತ್ಕೊಂಡ್ಬಿಟ್ರೆ ನನ್ನ ಗಮನ ಎಲ್ಲ ನಿನ್ ಕಡೆನೆ ಹರಿದ್ ಬಿಡುತ್ತೆ, ಆಗ ನಾನು ಇದನ್ನ ಬರೆದು ಮುಗ್ಸಕ್ಕಾಗಲ್ಲ. ಆದ್ರಿಂದ ನೀನ್ ಹೋಗ್ ಮಲ್ಕೋ. ನೋಡು, ಒಂದು ಇಂಟ್ರೆಸ್ಟಿಂಗ್ ವಿಷಯ ಬರೀತಾ ಇದ್ದೀನಿ. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರಿತು ನಡ್ಕೊಂಡ್ರೆ ಅವ್ರ ಜೀವನ ಸುಖಮಯವಾಗಿರುತ್ತೆ ಅಂತ. ಸೊ ಈಗ ನೀನು ಒಳ್ಳೆ ಹುಡುಗಿ ಹಾಗೆ ಹೋಗ್ ಮಲ್ಕೋಬೇಕು. ಓಕೆಯಾ?

0: ಉದ್ದೇಶ ಹೇಳ. ಈಗಲೇ ಬಾಂಬೆ ಹೋಗ್ಬೇಕು, ರೆಡಿ ಮಾಡು, ಅಮ್ಮನ ಹೇಳ್ಬಿಟ್ಟು ಬರ್ತೀನಿ.
1: ಏನ್ರಿ ಇದು, ಎಲ್ರು ಹನಿಮೂನ್ಗೆ ಊಟಿ ಕೊಡೆಕೆನಲ್ ಕರ್ಕೊಂಡು ಹೋಗ್ತಾರೆ, ನೀವು ಬಾಂಬೆಗೆ? ಎಲ್ಲೋ ಒಂದ್ ಕಡೆ ಸದ್ಯ. ಈಗ್ಲಾದ್ರೂ ನನ್ ಕರ್ಕೊಂಡು ಹೋಗಕ್ ಮನ್ಸ್ ಬಂತಲ್ಲ, ನಮ್ ಹನಿಮೂನು ಬಾಂಬೆಲೆ. ಒಂದ್ ಸೂಟ್ ಕೇಸಲ್ಲಿ ನಿಮ್ ಬಟ್ಟೆ, ಒಂದ್ ಸೂಟ್ ಕೇಸಲ್ಲಿ ನನ್ ಬಟ್ಟೆ, ಎಲ್ಲ ರೆಡಿ. ನಾನು ರೆಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ?
0: ಐ ಆಮ್ ಸಾರಿ ವೈದೇಹಿ, ಹೇಳದ್ ಮರ್ತ್ಬಿಟ್ಟೆ. ಬಾಂಬೆಗೆ ನಾನೊಬ್ಬನೇ ಹೋಗ್ತಾ ಇದ್ದೀನಿ. ವೈದೇಹಿ, ನೀನು ಬಿಟ್ಟು ಹೋಗಕ್ ನಂಗೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು, ಬಾಂಬೆಲಿ ದೊಡ್ಡ ಸೆಮಿನಾರ್ ಆಗ್ತಾ ಇದೆ, ಇಲ್ಲಿಂದ ನನ್ನನ್ನು ಕಳಿಸ್ತಾ ಇದ್ದಾರೆ.

0: ಬಾಗಿಲ್ ಕಡೆನೆ ನೋಡ್ತಾ ಇದ್ದೀಯಾ? ರಘು ಬಂದಿಲ್ಲ ಅಂತನಾ? ಹೋಗಿ ಎರಡು ಮೂರು ದಿವಸ ಆಗಿದೆ. ಗಂಡನ್ ಬಿಟ್ಟಿದ್ದಕ್ಕೆ ಬೇಜಾರ? ನಾನು ಅವನಿಗೆ ಹೇಳಿದೆ ಹೋದ ಕೂಡಲೇ ಕಾಗದ ಬರೆಯೋ, ಫೋನ್ ಮಾಡೋ ಅಂತ. ಅವನ್ ಬರ್ಲಿ, ಅವನ್ ಚೆನ್ನಾಗಿ ತರಾಟೆಗೆ ತಗೋತೀನಿ ಆಯ್ತಾ?
1: ಹಲೋ, ಬಾಂಬೆ ಇಂದನಾ? ರಾಮಮೂರ್ತಿ?
2: ನೋ, ರಾಂಗ್ ನಂಬರ್.
3: ಪ್ಯಾಪ್ಯಾರ್.

0: ಹಲೋ ಹಲೋ ಬಾಂಬೆ ಕಾಲ ಸಿಕ್ತಾ ಇಲ್ವಾ? ಏನ್ ಮೇಡಮ್ ಇದು, ಎಷ್ಟಿಡಿ ಸಿಕ್ಕಲ್ಲ, ಒಂದು ಅರ್ಜೆಂಟ್ ಕಾಲ್ ಬುಕ್ ಮಾಡಿದ್ರೆ ಬಾಂಬೆ ಕಾಲ್ ಕೊಡೋಕ್ಕಾಗಲ್ಲ ನಿಮ್ ಕೈಲಿ. ಪ್ಲೀಸ್ ದಯವಿಟ್ಟು ಬೇಗ ಬೇಗ ಟ್ರೈ ಮಾಡಿ. ಏನು ಆಗಿರೋಲ್ಲ ಸರಿ, ಅಲ್ಲಿನ ವಿಷಯ ಸರಿಯಾಗಿ ತಿಳಿಯೋವರೆಗೂ ನಮ್ಮ ಪರಿಸ್ಥಿತಿ ತ್ರಿಶಂಕು ಅಂತರ್ ಪಿಶಾಚಿಗಳು. ಈಡಿಯಟ್ಗೆ ಪಡ್ಕೊಂಡೆ, ಫಸ್ಟ್ ಆಗಿ ಮದುವೆ ಆಗಿರೋನು ನೀನು ಹೋಗೋದು ಬೇಡ ಅಂತ ಪ್ರಿನ್ಸಿಪಾಲ್ರು ಹೇಳಿದ್ರು. ಗಿಣಿಗೆ ಹೇಳ್ದಾಗೆ ಕೇಳ್ಬೇಕಲ್ಲ, ನಾನೇ ಹೋಗ್ತೀನಿ ಅಂತ ಪಟ್ಟು ಹಿಡ್ದ. ಅಂತ ಕಡೆ ಹೋಗಿ ಮಾತಾಡೋಕೆ ಅವನೇ ಸರಿಯಾದವನು ಅಂತ ನಾವು ಹೂ ಅಂದ್ವಿ ಹೊರಟ. ಆದ್ರೆ ಯಾರಿಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ? ಒಂದ್ ಕನಸು ಬೀಳೋದ್ ಬೇಡವಾ? ನಮಗ್ ಬೇಕಾದ ಕನಸು ಬೀಳೋದಕ್ಕೆ ಅದೇ ನಮ್ಮ ಇಷ್ಟಾನೆ.
1: ಎಲ್ಲ ನೀವೇ ಹೇಳ್ತೀರಲ್ರಿ, ಸ್ವಲ್ಪ ಸುಮ್ಮನಿರ್ರಿ.
0: ನಿನಗೆ ಅರ್ಥ ಆಗಲ್ಲ ಕಣೆ, ನನ್ ತಲೆ ಹಾಗಾಗಿದೆ ನೋಡು. ಪಾಪ ವೈದೇಹಿ ಮುಖ ಹೇಗಾಗಿದೆ ನೋಡು.
2: ಲೈಫ್ ಅಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ಲು, ಹೀಗಾಗ್ಬಾರ್ದಾಗಿತ್ತು.
0: ಮಿಸ್ಟರ್ ಮೋಹನ್, ಅದೇ ತಾನೆ ನಿಮ್ ಹೆಸರು? ಯಾಕ್ರಿ ಯಾಕ್ರಿ ಆತರ ಹೆದರಿಸ್ತಾ ಇದ್ದೀರಾ?
2: ಬಾಂಬೆಲಿ 13 ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ ಗೊತ್ತಾ ನಿಮಗೆ? ಅದಕ್ಕೆ ನಂಗೆ ಹೆದರಿಕೆ ಆಗ್ತಿರೋದು. ಕಾಲೇಜ್ ಹತ್ರ ಯಾರೋ ಮಾತಾಡ್ಕೊತಿದ್ರು, ಓಡ್ ಬಂದೆ ವಿಚಾರಿಸ್ಕೊಂಡು ಹೋಗೋಣ ಅಂತ.

0: ನಮ್ ಸೋದರ ಮಾವನ ಮಗಳು ಮಾಂಗಲ್ಯ
1: ಗಟ್ಟಿಯಾಗಿರುತ್ತೆ, ಆಕೆ ಕುತ್ಕೇಲಿ ಶಾಶ್ವತವಾಗಿರುತ್ತೆ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ.
0: ನೀವೇನೋ ಗ್ಯಾರಂಟಿ ಕೊಡ್ತಾ ಇದ್ದೀರಾ, ಆದ್ರೆ ನನಗೇನು? ವೈದೇಹಿ, ನನಗ್ ಗೊತ್ತು ನಿನ್ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಂತ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗ್ ನೋವಾಗ್ತಿದೆ.
1: ಸ್ವಾಮಿ, 10 ರೂಪಾಯಿ ಕೊಡ್ತೀನಿ, ಸ್ವಲ್ಪ ಸುಮ್ಮನೆ ಬಾಂಬೆ ಕಾಲ್ ಸಿಗೋವರೆಗೂ.
0: ಆಯ್ತು.
1: ಹಲೋ, ಬಾಂಬೆ ಕಾಲ, ಯಾರ್ಯಾರು ರಘುನ ಮಾತಾಡ್ತಾ ಇರೋದು? ಫೋನ್ ಬೈಯೋದು ಅಷ್ಟೇ ಅಲ್ಲ, ಜಾಸ್ಟ್ ಜಾಸ್ಟ್ ಒದ್ ಬಿಡ್ತೀನಿ ನಿನ್ಗೆ. ಎಷ್ಟು ದಿವಸ ಆಯ್ತು ಒಂದ್ ಫೋನ್ ಮಾಡಕ್ಕಾಗಿಲ್ಲ ನಿನ್ಗೆ? ಏನ ಲೈನ್ ಸಿಗ್ತಾ ಇರಲ್ವಾ? ಅದಕ್ಕೆ ಬೇರೆ ಫೋನ್ ಅಲ್ಲಿ ಮಾಡಿದ್ಯಾ? ಬುದ್ಧಿ ಇಲ್ಲ ನಿನ್ಗೆ, ನನ್ನ ಹತ್ರ ಮಾತಾಡ. ನಿನ್ನ ನಿನ್ನ ಹೆಂಡತಿ ಹತ್ರ ಮಾತಾಡ್ ಮೊದ್ಲು. ನಿನ್ನ ಹೆಂಡತಿ ಹತ್ರ ಮಾತಾಡೋ, ನಡ್ಕೋಬಿಟ್ಟಿದ್ದಾಳು ಅವಳು. ಮಾತಾಡ್ ಮಾತಾಡ್.

0: ವೈದ್ಯ ವೈದ್ಯ ಏನಂತಮ್ಮ?
1: ನೀನ್ ಹೇಳಿದ್ಲಮ್ಮ
0: ಯಾವಾಗ ಬರ್ತಾರಂತೆ?
2: ಏನಂತೆ
0: ಹೇಳು ಹೇಳಮ್ಮ.
1: ಅವರು
2: ಏನವರು
0: ಏನಂತೆ
2: ಏನ್ ಹೇಳಿದ್ರು? ಅವನ ಹತ್ರ ಮಾತಾಡೋಕ್ ಫೋನ್ ಮುಂದೆ ಇಷ್ಟೊತ್ ಕೂತಿದ್ದಾಯ್ತು, ಇನ್ ನಿಮ್ ಹತ್ರ ಮಾತಾಡೋಕ್ ಇನ್ನೆಷ್ಟೊತ್ ಕೂತ್ಕೋಬೇಕು? ಏನ್ ಮಾತಾಡ್ರಿ ಹೇಳಿ.
1: ಅದೇ ಸೆಮಿನಾರ್ ಮುಗಿದ ಮೇಲೆ ಇನ್ನೊಂದ್ ವಾರದಲ್ಲಿ
0: ಬಂದ್ಬಿಡ್ತಾರೆ ತಾನೆ, ಸದ್ಯ ಯಾವಾಗ್ಲಾದ್ರೂ ಬರ್ಲಿ.
3: ವೈದೇಹಿ ನನಗ್ ಗೊತ್ತು ನಿಂಗ್ ತುಂಬಾ ಸಂತೋಷ ಆಗ್ತಿದೆ, ನನಗೂ ಅಷ್ಟೇ, ನಿನಗಿಂತ ಜಾಸ್ತಿ ಸಂತೋಷ ಆಗ್ತಿದೆ.
2: ಸ್ವಾಮಿ 10 ರೂಪಾಯಿ ಕೊಡಿ.
3: ಯಾಕೆ?
2: ನಿಮ್ ಮಾವನ ಮಗಳು ಮಾಂಗಲ್ಯ ಗಟ್ಟಿ ತಾನೆ, ಇನ್ನೊಂದ್ ವಾರದಲ್ಲಿ ಇಳಿತಾನೆ. ವೈದೇಹಿ
3: ವೈದೇಹಿ
0: ಯಾಕೆ ಕಣ್ಣೀರು? ಅಯ್ಯೋ ಹುಚ್ಚಿ, ಸತ್ಯ ಸುಖವಾಗಿ ಬಂದು ಸೇರಿದ್ರಲ್ಲ, ಇವಳು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ಲು ಗೊತ್ತಾ ರಘು?
3: ಯಾಕೆ ವೈದೇಹಿ?
2: 10 ರೂಪಾಯಿ ಕೂಡ ನಾನು ಹೇಳ್ತೀನಿ, ಬಾಂಬ್ ಬ್ಲಾಸ್ಟ್ ಸುದ್ದಿ ಪೇಪರ್ ಅಲ್ಲಿ ಓದಿದ ತಕ್ಷಣ ಎಷ್ಟು ಒದ್ದಾಡದ್ಲು ಎಷ್ಟು ಪರದಾಡದ್ಲು ಅಂತ ನಿನಗೇನೋ ಗೊತ್ತು, ಇಲ್ಲಿರೋ ನಮಗ್ ಗೊತ್ತು.
1: ರಘು ನಿನ್ ಸುಖವಾಗಿ ಬಂದ್ಬಿಟ್ಟಲ್ಲ, ಸದ್ಯ ನಿನ್ಗೇನೋ ಆಗಿಲ್ವಲ್ಲ?
3: ಏನೂ ಆಗಿಲ್ಲಮ್ಮ.
1: ವೈದೇಹಿ ಆಚೆ ತಗೊಂಡಮ್ಮ, ಸೃಷ್ಟಿ ತೆಗೆಯೋಣ.
3: ಅದೆಲ್ಲ ಯಾಕಮ್ಮ, ನನಗೆ ಯುದ್ಧಕ್ಕೆ ಹೋಗ್ಬೇಕು?
2: ಇದು ಒಂಥರ ದೊಡ್ಡ ಯುದ್ಧ ಇದ್ದ ಹಾಗೆ, ಅಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಅಲ್ಲಿ ಏನು ಡ್ಯಾಮೇಜ್ ಮಾಡ್ಕೊಳ್ಳದೆ ಕೈ ಕಾಲು ಕಣ್ಣು ಮೂಗು ಎಲ್ಲ ಎತ್ಕೊಂಡು ವಾಪಸ್ ಬಂದಿದ್ಯಲ್ಲ, ನಿನಗ ಪುನರ್ಜನ್ಮ, ಅದಕ್ಕೆ ಆರತಿ.
1: ತೆಗೆಯಮ್ಮ

0: ಹೇಗಿತ್ತು ನಿಮ್ ಬಾಂಬೆ ಸೆಮಿನಾರ್?
1: ತುಂಬಾ ಚೆನ್ನಾಗಿತ್ತು.
0: ನಾನ್ ಯಾವಾಗ್ಲೂ ನಿಮ್ಮನ್ನೇ ನಾಪಿಸ್ಕೋತಾ ಇದ್ದೆ. ನಾನ್ ನಿಮಗ್ ನಾಪ್ಕ ಬರ್ಲಿಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ನಿಮಗ್ ನಾಪ್ಕ ಬರ್ಲಿಲ್ವಾ ಅಂದೆ.
1: ಬರ್ದೇ ಇರುತ್ತ? ಪ್ರತಿ ಕ್ಷಣನು ನಿನ್ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ.
0: ನಾನು ಅಷ್ಟೇ. ನೀವ್ ಯಾವಾಗ ಬರ್ತಿರೋ ಅಂತ

0: ಕತ್ತರಿಸ್ತಿದ್ದೀರಿ?
1: ಕತ್ತರಿಸಿದಷ್ಟು ಬೆಳೀತಾನೆ ಇರುತ್ತೆ.
0: ಆಸೆಗಳು ಅಷ್ಟೇ.
1: ವೈದೇಹಿ, ವೈದೇಹಿ, ಯಾಕೆ ಹೀಗಿದೆಯಾ? ಏನಾಯ್ತು?
0: ನಿಮ್ಮ ನೀವೇ ಈ ಪ್ರಶ್ನೆ ಕೇಳ್ಕೊಳ್ಳಿ.
1: ವೈದೇಹಿ,
0: ಕತ್ತರಿಸಿದಷ್ಟು ಗಿಡ ಬೆಳೀತಾ ಇರುತ್ತಲ್ಲ, ಬುಡನೆ ಕಿತ್ತಾಕ್ಬಿಡ್ರೆ?
1: ಅಂದ್ರೆ
0: ನನ್ನ ಮದ್ವೆ ಮಾಡ್ಕೊಳ್ಳಕ್ಕೆ ನಿಮ್ಗೆ ಇಷ್ಟ ಇರ್ಲಿಲ್ವಾ?
1: ಈಗ ಯಾಕೆ ಹೇಳ್ತಾ ಇದೀಯ?
0: ನೀವ್ ನೋಡಕ್ ಬಂದಿದ್ದು ನನ್ನ ಅಕ್ಕ ಆಶನ. ಅವಳು ತಪ್ಪು ಹೋದ್ಲು, ಹಾಗೆ ಹೋದ್ರೆ ಜನ ಆಡ್ಕೋತಾರೆ, ಮಾನ ಹೋಗುತ್ತೆ ಅಂತ ನನ್ನನ್ನು ಕಟ್ಕೊಂಡ್ರಿ.
1: ಹಾಗಂತ ಯಾರು ಹೇಳಿದ್ರು?

0: ಯಾರು ಯಾಕೆ ಹೇಳ್ಬೇಕು? ನೀವ್ ನನ್ ಜೊತೆ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಗೊತ್ತಾಗಲ್ಲ.
1: ನಿನ್ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ ವೈದೇಹಿ. ನಾನು ಆಶಾ ನೋಡಕ್ ಬಂದಿದ್ ನಿಜ, ಆದ್ರೆ ಆಶಾ ಶರತ್ ಸಂಬಂಧ ಗೊತ್ತಾದ್ಮೇಲೆ ನಾನ್ ಮೊದಲು ನೋಡಿದ್ ನಿನ್ನ ಮೆಚ್ಕೊಂಡಿದ್ ನಿನ್ನ, ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ನನ್ ಮಾತು ನಂಬು.
0: ನೀವ್ ನಿಜವಾಗ್ಲೂ ನನ್ನ ಮೆಚ್ಚಿ ಮದುವೆ ಆಗಿದ್ರೆ ಹೀಗೆ ಕನ್ನಡಿ ಗಂಟಾಗಿ ಉಳಿತಿದ್ರಿ. ಹೇಳಿ.
1: ಹೇಗೆ ಹೇಳಿ ವೈದೇಹಿ, ಅದು ಹೇಳೋ ಹಾಕಿದ್ರೆ ನಾನ್ ಯಾಕೆ ಮನಸ್ಸಲ್ಲೇ
0: ನನ್ನಲ್ಲಿ ಏನಾದ್ರೂ ಐದಿದ್ಯಾ? ನನ್ನ ಜೊತೆ ಸರಿಯಾಗಿ ನಡ್ಕೋತಾ ಇಲ್ವಾ? ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಅದೇನಾದ್ರೂ ತಪ್ಪ

0: ನಂಬಿಕೊಂಡು ಹುಟ್ಟಿದ ಮನೆ ಬಿಟ್ಟು ನೀನೇ ನನ್ನ ಸರ್ವಸ್ವ ಅಂತ ಏನೇನು ಕನಸ್ಕೊಂಡು ಈ ಮನೆಗೆ ಬಂದಿದ್ದೀನಿ. ನನ್ನ ಕೊನೆ ಉಸಿರಿಡೋವರೆಗೂ ನೀನೇ ನನಗೆ ಆಧಾರ ಅಂದ್ಕೊಂಡಿರೋ ನನಗೂ.
1: ನನ್ನ ಕೊನೆ ಉಸಿರಿರೋವರೆಗೂ ನೀನೇ ನನ್ನ ಸರ್ವಸ್ವ ವೈದೇಹಿ.
2: ಬರೀ ಮಾತ್ನಲ್ಲಷ್ಟೇ, ನೀವು ವಿದ್ಯಾರ್ಥಿಗಳಿಗೆ ಕಲಿಸೋರು, ದಾಂಪತ್ಯ ಜೀವನದಲ್ಲಿ ಪ್ರಣಯ ಅನ್ನೋ ಪ್ರಬಂಧ ನೀವೇ ಅಲ್ಲ ಬರೆದಿದ್ದು? ಯಾಕದ ನಿಮ್ ಜೀವನದಲ್ಲಿ ಪಾಲಿಸ್ತಾ ಇಲ್ಲ? ಗಂಡು ಹೆಣ್ಣಿನ ಮಧ್ಯೆ ರಸಿಕತೆನೂ ಇರಬೇಕು. ಆಹಾ, ಎಷ್ಟು ಚೆನ್ನಾಗಿದೆ ಕೇಳೋಕೆ. ಇದನ್ನು ನೀವೇ ಬರೆದಿರೋರು ಯಾಕೆ? ದೊಡ್ಡ ಹೆಸರು ತಗೊಳಕ? ಅಷ್ಟು ಜನರ ಮುಂದೆ ಅದೇ ಸಾಕ್ಷಿಯಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾಚು ಚರಾಮಿ ಅಂತ ನನ್ನ ಕೈ ಹಿಡಿದಿದ್ದು ಬರೀ ಶಾಸ್ತ್ರಕ? ಹಾಗೆ ನಡ್ಕೊಳಕ್ಕಲ್ವಾ? ಹಾಗಿಬ್ರು ನಡ್ಕೊಳ್ದೇ ಇದ್ರೆ ಶಾಸ್ತ್ರಗಳು ಯಾಕೆ ಬೇಕು? ಎಲ್ಲ ಬೂದಾಡ್ಕಿನ ಇಲ್ಲ, ಇದೇ ನಮ್ಮ ಸಂಸ್ಕೃತಿ ಅಂತ ಬೇರೆಯವ್ರಿಗೆ ತಿಳ್ಸೋದಕ್ಕ? ಇಷ್ಟು ದಿನ ಏನೇನೋ ಕಾರಣ ಹೇಳಿ ಆಯ್ತು ಬಿಡಿ, ಇನ್ಮೇಲೂ ಹೀಗೇನಾ ಹೇಳಿ? ಏನು ಆಸೆಗಳಿಟ್ಕೊಂಡೆ ಹೀಗೆ ಸನ್ಯಾಸಿನಿಯಾಗಿ ಇದ್ಬಿಡ್ತೀನಿ. ಹೊರಗಡೆ ನೋಡೋರು ತುಂಬಾ ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಂಡು ಒಳಗಡೆ ನಾನ್ಯಾರು ನೀವ್ಯಾರು ನೀವ್ ಹೇಗೆ ಅಂತ ತೋರಿಸ್ಕೊಂಡ್ಬಿಟ್ರಿ. ಕೊನೆವರೆಗೂ ಅನ್ನಿ ಮಾಡಿ ಇದನ್ನೇ ನೀವು ಅಂತ ತಿಳ್ಕೊಂಡು ಕೊನೆವರೆಗೂ ನನ್ನ ಆಸೆಗಳ ಕುದಕೇನ ಎಸಗ್ತಾ ಇರ್ತೇನೆ. ದಾಂಪತ್ಯ ಜೀವನದಲ್ಲಿ ದಾಂಪತ್ಯ ಸುಖ ನನ್ನ ಭಾಗಕ್ಕಿಲ್ಲ. ಯಾವತ್ತೂ ಈ ರೀತಿಯನ್ನ ಮಾತಾಡಿರಲಿಲ್ಲ. ಒಳಗಡೆನೆ ಕುದಿತಾ ಇದ್ದಿದ್ದ ಅಗ್ನಿ ಪರ್ವತದ ಹಾಗಿದ್ದೆ. ಅಗ್ನಿ ಪರ್ವತ ಸಿಡಿತು, ಎಲ್ಲ ಕಾರಿದ ಮೇಲೆ ಮತ್ತೆ ಅದು ಶಾಂತ. ತಣ್ಣೀರ್ ಮೈ ಮೇಲೆ ಸುರ್ಕೊಂಡ್ರೆ ಮೈಕಾವು ಇಳಿತು, ಅದು ಮನಸ್ಸಿನ ಕಾವು. ನಂಬಿದ್ದು ಕನ್ಬೋಸ್ತಾ ಇದ್ದೀನಲ್ಲ.
1: ಒಮ್ಮೊಮ್ಮೆ ನಂಬಿಕೆ ವಿಶ್ವಾಸದಿಂದಲೇ ನೋವನ್ನೇ ನಗು ಅನ್ಕೊಂಡು ಬಾಳ್ಬೇಕಾಗುತ್ತೆ.
2: ವೇದಾಂತ ಕೇಳಕ್ ಚೆನ್ನಾಗಿರುತ್ತೆ, ನೀವ್ ನಿಜವಾಗ್ಲೂ ನನ್ನಿಂದ ಏನೋ ಮರೆಮಾಚ್ತಾ ಇದ್ದೀರಾ?
1: ಇಲ್ಲ ವೈದೇಹಿ, ನಾನು ಯಾವ್ದನ್ನು ಮರೆಮಾಚ್ತಾ ಇದ್ದ.
2: ಸುಮ್ಮನೆ ಸೇರಿಸಿ ಮಾತಾಡ್ಬೇಡಿ, ಅದೇನೇ ಇದ್ರು ನೀವ್ ಇವತ್ತು ಹೇಳಬೇಕು.
1: ವೈದೇಹಿ ವೈದೇಹಿ, ದಯವಿಟ್ಟು ನನ್ನ ಬಲಾತ್ಸಂಗ ಮಾಡ್ಬೇಡ.
2: ಯಾಕೆ?
1: ಅದರಿಂದ ತೊಂದರೆ ಆಗುತ್ತೆ. ಆ ಕಹಿ ಸತ್ಯ ನಿನ್ಗೆ ಹೇಳಿದ್ರೆ ನಿನ್ನಿಂದ ತಡ್ಕೊಳಕ್ಕಾಗಲ್ಲ.
2: ಒಂದೊಂದು ಕ್ಷಣನು ತಲ್ಮಡ್ಸೋದಕ್ಕಿಂತ ಅದೇನು ಅಂತ ತಿಳ್ಕೊಂಡ್ರೆ ಮನ್ಸೆ ನೆಂದೆ ಹೇಳಿ ಹೇಳಿ ಸುಮ್ಮನೆ ಆಗ್ಬಿಡ್ರಿ. ಹೇಳಿ ಪ್ಲೀಸ್ ಹೇಳಿ, ನೀವ್ ಹೇಳಬೇಕು ಪ್ಲೀಸ್ ಹೇಳಿ. ನೀವ್ ಹೇಳೋರ್ಗು ನಾ ಬಿಡೋದಿಲ್ಲ.
1: ನೀನ್ ಇಷ್ಟೊಂದು ಬಲವಂತ ಮಾಡಿದ್ಮೇಲೆ ಹೇಳ್ತೀನಿ. ನಾನು ಬಾಂಬೆಗೆ ಹೋಗಿದ್ದಾಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಿಕ್ಕೊಂಡೆ. ಡಾಕ್ಟರ್ ನನ್ನನ್ನು ಚೆಕಪ್ ಮಾಡಿ ಹೃದಯಕ್ಕೆ ಆಘಾತ ಆಗಿದೆ, ಸದ್ಯಕ್ಕೇನು ಅಪಾಯ ಇಲ್ಲ, ಆದರೆ ದೇಹ ಸುಖ ಬಯಸಿ ಅದಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದರು.
2: ಹಾಲು ನೀರು ಬೆರೆದ ಮೇಲೆ ಅದನ್ನು ಬೇರೆ ಮಾಡಕ್ಕಾಗತ್ತೇನ್ರೀ?

0: ರಘು ರಘು
1: ಬಂದೆ,
0: ಯಾಕೋ ಹಕ್ಕಿರ್ಸ್ಕೊತಾ ಇದೀಯಾ? ಏನಾಯ್ತು?
2: ನನಗೇನಾಗಿಲ್ಲಪ್ಪ, ನನ್ನ ಹೆಂಡತಿಗೆ
1: ಏನಾಯ್ತಕ್ಕ? ನೀನಾದ್ರು ಹೆಚ್ಚು ಕಮ್ಮಿ
2: ನಾಚ್ಕೊಂಡು ಒಳಗೆ ನಗ್ಬೇಡ್ರಪ್ಪ, ಸಿಹಿ ತಿಂದು ಸಂತೋಷವಾಗಿ ಜೋರಾಗಿ ನಗ್ರಿ. ಇವಳೊಂದ್ ವಾರದಿಂದ ಮೂರ್ನಾಲ್ಕು ಸಾರಿ ವಾಂತಿ ಮಾಡ್ಕೊಳ್ತಾ ಇದ್ಲು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ, ಕನ್ಫರ್ಮ್ ಮಾಡಿದ್ರು.
0: ಕಂಗ್ರಾಚುಲೇಷನ್.
2: ಥ್ಯಾಂಕ್ಸ್. ನಾವಂತೂ ಡಿಸೈಡ್ ಮಾಡ್ಬಿಟ್ಟಿದೀವಿ, ಒಂದೇ ಮಗು, ಮನೆಗೊಂದು ಮಗು, ದೇಶಕ್ಕೆ ನಗು. ಹೌದು, ನಿಮ್ದೆಲ್ಲಿಗೆ ಬಂತು?
1: ಏನಾದ್ರೂ ಸುಸ್ತಿ ಇದೆಯಾ?
2: ನಾನು ಇದು ಬರ್ಲಾ? ಬರ್ತೀನಮ್ಮ, ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕು. ಮತ್ತೆ ಬರೇ
1: ಬರ್ತೀನಿ ರಘು.
2: ಒಳ್ಳೇದಾಗಿ
1: ಬರ್ತೀನಿ. ಸರಿ ಅಕ್ಕ. ವೈದೇಹಿ, ಅರೆ ಆಟ ಹೇಗಿದೆ?
3: ಚೆನ್ನಾಗಿದ್ದೀನಿ. ಮೀಟ್ ಮಿಸ್ಟರ್ ಶರತ್.
2: ನಮಸ್ಕಾರ.
1: ಓ, ಮೋಟರ್ ಬೈಕ್ ಚಾಂಪಿಯನ್.
3: ಇವ್ಳು ನನ್ನ ತಂಗಿ ವೈದೇಹಿ.
1: ಹಲೋ,
3: ಬನ್ನಿ
1: ಬರೀ.
2: ಹಲೋ
3: ಹಲೋ ಶರತ್, ಮೀಟ್ ಮಿಸ್ಟರ್ ರಘು.
2: ಹಲೋ, ಐ ಶರತ್. ಶರತ್? ಓ, ಗೊತ್ತಾಯ್ತು ಗೊತ್ತಾಯ್ತು. ಬನ್ನಿ ಬನ್ನಿ, ನಿಮ್ಮಿಬ್ಬರನ್ನ ಭೇಟಿ ಮಾಡಿ, ನನಗೆ ತುಂಬಾ ಸಂತೋಷ ಆಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ.
3: ಇವತ್ತು ನಾನು ಶರತ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು.
2: ಏನ್ರಿ ಇದು, ನಮ್ಗೆ ಯಾರಿಗೂ ತಿಳಿಸ್ತೆ ಮದುವೆ ಮಾಡ್ಕೊಂಡ್ಬಿಟ್ರ? ಎನಿಹೌ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್.
3: ಯಾಕೆ ಹೀಗ್ ಮಾಡಿದೆ? ಮನೇಲಿ ಈ ಮದುವೆ ಯಾರಿಗೂ ಇಷ್ಟ ಇರ್ಲಿಲ್ಲ, ಕರೆದ್ರೆ ಹೇಗೋ ಏನೋ ಅಂತ.
2: ನಮ್ಮನ್ನ ಹಾಕಿ ತಿಳ್ಕೊಬೇಡಿ, ನಾವ್ ಯಾವತ್ತೂ ನಿಮ್ಮವರೇ.
3: ಅಬ್ಬ, ಈಗ ನನ್ ಮನಸ್ಸಿಗೆ ಸಮಾಧಾನ ಆಯ್ತು. ಇವತ್ತು ಚಿಕ್ಕದೊಂದ್ ಪಾರ್ಟಿ ಇಟ್ಕೊಂಡಿದೀವಿ, ಮೋಹನ್ ಎಲ್ಲ ಅರೇಂಜ್ ಮಾಡಿದಾನೆ. ನೀವಿಬ್ರು ಖಂಡಿತ ಬರ್ಲೇಬೇಕು.
1: ಹೋಗೋಣ ಏನ್ರಿ?
2: ಹೋಗದೆ ಇರೋಕಾಗತ್ತೆ? ಅದು ನಿಮ್ಮ ಮಕ್ಕಳ ಮದುವೆ ಪಾರ್ಟಿ, ಖಂಡಿತ ಹೋಗೋಣ.

0: ಯಾರು ಬಂದ್ಯಾರ ನೋಡು?
1: ಹೇಗಿದ್ಯಾ ವೈದ್ಯ?
2: ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ?
1: ಚೆನ್ನಾಗಿದ್ದೀನಿ.
2: ಬಾಕುದ್ಕೋ.
0: ಇಲ್ಲೇ ಫೋರ್ತ್ ಕ್ಲಾಸ್ ಅಲ್ಲಿ ಮನೆ ಮಾಡಿದಾರಂತೆ. ಕಾಲೇಜಿಂದ ಬರ್ತಿರ್ಬೇಕಾದ್ರೆ ದಾರಿಲ್ ಸಿಕ್ಕಿದ್ರು, ಇಲ್ಲಿಗೆ ಹೊರಟಿದ್ದೀನಿ ಅಂದ್ರು, ಕರ್ಕೊಂಡ್ ಬಂದೆ.
1: ಹೇಗಿತ್ತೆ ಹನಿಮೂನ್?
2: ಹನಿಮೂನ್ ಚೆನ್ನಾಗಿತ್ತು. ಸಿಮ್ಲಾ, ಡಾರ್ಜಿಲಿಂಗ್, ವಾಹ್. ನಿಜವಾದ್ರು ಕಡೆ ಮದ್ವೆ ಆದ್ಮೇಲೆನೆ ನಿಜವಾದ ಜೀವನ, ಹೊಸ ಅನುಭವ. ಏ, ಆ ಅನುಭವ ನನಗಿಂತ ಮುಂಚೆ ನಿನಗೆ ಆಗಿದೆಯಲ್ಲ. ಇಲ್ಲಿ ಮನೆ ಮಾಡಿ ಒಂದ್ ವಾರ ಆಯ್ತು ಕಣೆ.
1: ಅಚ್ಚರಿ, ನೀನೊಬ್ಬಳೆ ಬಂದಿದ್ಯಲ್ಲ,
3: ಎಲ್ಲಿ ನಿಮ್ಮ ಮಿಸ್ಟರ್?
1: ನಿನಗೆ ಗೊತ್ತಲ್ಲ, ಅವರು ಮೋಟರ್ ಬೈಕ್ ಚಾಂಪಿಯನ್ ಅಂತ. ಮೊನ್ನೆ ತಾನೇ ಮೋಟರ್ ಬೈಕ್ ರೇಸಿದೆ ಅಂತ ಹೋಗಿದ್ದಾರೆ.
2: ಏ, ನಿನ್ ಗೊತ್ತಾ, ಇವತ್ ನಾಲ್ಕು ಗಂಟೆಗೆ ಟಿವಿನಲ್ಲಿ ಟೆಲಿಕಾಸ್ಟ್ ಇದೆ. ನಿಮ್ಮೆಲ್ಲರ ಜೊತೆ ಕೂತು ನೋಡೋಣ ಅಂತಾನೆ ನಾ ಇಲ್ಲಿಗೆ ಬಂದಿದ್ದು.

0: ಮನೆಗೆ ಬಂದಿದ್ದನ್ನ ನೀನ್ ಅನ್ಭವಿಸ್ಲೇಬೇಕು. ಕೂತು ಮತ್ತೆ ಬರ್ತಾರ?
1: ಅದು ಸಾಧ್ಯವಾಗೋದಿದ್ರೆ ನೀವು ಕಣ್ಣೀರನ್ನ ಕೋಡಿನೇ ಹರಿಸ್ಬೋದು. ಅದಿಲ್ಲದೆ ಇದ್ದಾಗ ಸುಮ್ಮನೆ ಯಾಕಮ್ಮನ್ನು ಅನ್ಕೊಂಡು ನಡೆಸಿರಾ? ಇಂಥ ಸಮಯದಲ್ಲಿ ಸಮಾಧಾನ ಮಾಡ್ಕೋಬೇಕು, ಧೈರ್ಯ ತಂದ್ಕೋಬೇಕು.
2: ಇಷ್ಟ ಬೇಗ ನಿನ್ ಲೈಫ್ ಹೀಗಾಗ್ಬಾರ್ದಾಗಿ ವೆರಿ ಬ್ಯಾಡ್. ಮುಂದೆ ಹೇಗೆ ಏನು ನೀವೇನು ಯೋಚನೆ ಮಾಡ್ಬಿಡಿ, ನಾವೆಲ್ಲರೂ ಇದ್ದೀವಿ.
3: ಹೌದ ಮಾಷ, ಅಪ್ಪ ಅಮ್ಮ ಇದ್ದಿದ್ರೆ ಅವರು ಬಂದಿರೋರು. ಇದೇ ಸಮಯದಲ್ಲೇ ರಾಮೇಶ್ವರಕ್ಕೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ವಿಷಯ ಗೊತ್ತಾದ ತಕ್ಷಣ ನಾನೊಬ್ನೇ ಓಡ್ಬೇಕು. ಅವ್ರು ಬಂದ್ಮೇಲೆ ನಾನು ಅವ್ರನ್ನ ಒಪ್ಪಿಸ್ತೀನಮ್ಮ, ಅವ್ರು ಇನ್ನು ಕ್ಷಮಿಸ್ ಬಿಡ್ತಾರೆ. ಊರಿಗೆ ಬಂದ್ಬಿಡಮ್ಮ.
1: ಅಲ್ಲಿದ್ದು ಅವಳೊಬ್ಳ ಏನ್ ಮಾಡ್ತಾಳೋ ಅಲ್ಲೇ ಯಾವ್ದಾದ್ರೂ ಕೆಲಸ ಹುಡುಕೋತಾಳಂತೆ.
0: ಯಾರು ಅವಳಿಗೆ ಕೆಲಸ ಕೊಡಿಸ್ತಾರೋ?
1: ನಾನ್ ಕೊಡಿಸ್ತೀನಿ, ಈಗಾಗ್ಲೇ ಎರಡ್ ಮೂರ್ ಕಡೆ ಹೇಳಿದ್ದೀನಿ.
0: ಹಾಗ್ ಮಾಡ್ಬಿಟ್ರೆ ತುಂಬಾ ಉಪಕಾರ ಮಾಡ್ದಾಗತ್ತೆ. ದಯವಿಟ್ಟು
1: ಚೇ, ದಯವಿಟ್ಟು ಅಂತೆಲ್ಲ ಯಾಕೆ ಹೇಳ್ತೀರಿ?
0: ಅಂತ ಪರಿಸ್ಥಿತಿಲಿ ನಾನಿದ್ದೀನಿ.
1: ಮನುಷ್ಯ ಯಾವಾಗ್ಲೂ ಹಾಗೆ, ಪರಿಸ್ಥಿತಿಗಳ ದಾಸ. ಒಬ್ಬೊಬ್ಬರ ಬಾಳಿನಲ್ಲಿ ಒಂದೊಂದು ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ. ನಿಮ್ಗೆ ಕೆಲಸ ಕೊಡಿಸೋ ವಿಷಯ ನನಗೆ ಬಿಟ್ಬಿಡಿ, ನೀವು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಓಕೆ? ಹಾಯ್. ಏನು ಗಿಡಗಳ ನೀರು ಹಾಕ್ತಿದ್ಯಾ?
0: ಅದ್ರಲ್ಲಿ ತಪ್ಪೇನಿದೆ?
1: ತಪ್ಪೇನಿಲ್ಲ, ನಿನ್ ನೋಡಿದ್ರೆ ನನ್ಗೆ ಯಾಕೋ ಅಯ್ಯೋ ಪಾಪ ಅನ್ಸುತ್ತೆ.
0: ಯಾಕೆ?
1: ನಿನ್ ಗಂಡ ನಿನ್ ಹತ್ರ ಚೆನ್ನಾಗಿದ್ದಾನ?
0: ಚೆನ್ನಾಗೇ ಇದ್ದಾರೆ, ನಿಮ್ಗೆ ಯಾಕೆ?
1: ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನಿನ್ ಮುಖಾನೇ ಹೇಳ್ತಿದೆ. ಒಂದ್ ವೇಳೆ ಚೆನ್ನಾಗಿದ್ರು ನಿನ್ ಮುಂದೆ ತುಂಬಾ ಪ್ರೀತಿ ಇರೋ ಹಾಗೆ ನಟಿಸ್ತಾ ಇದ್ದಾನೆ ಅಂತ ನನ್ಗನ್ಸುತ್ತೆ.
0: ನಿನ್ಗೇನು ಏನೇನು ಅನ್ಸುತ್ತೆ?
1: ವೈದೇಹಿ, ನೀನ್ ನನ್ ಮಾವನ್ ಮಗಳು, ನೀನ್ ನನ್ ಕೈಯಿಂದ ತಪ್ಪೋಗಿದ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಜ ಹೇಳ ವೈದೇಹಿ, ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ?
0: ನಾ ಚೆನ್ನಾಗಿದ್ದೀನಿ.
1: ಹಾಗಾದ್ರೆ ನಿನ್ ಗಂಡ ಆಶಾ ಮನೆಯಲ್ಲಿ ಅಷ್ಟೊಂದು ಸಲಿಗೆನಾ? ಚೇ, ಹೇಳಕ್ಕೆ ನಾಚಿಕೆ ಆಗತ್ತೆ ವೈದೇಹಿ, ನಿನ್ನಲ್ಲೇನೋ ಕೊರತೆ ಇರ್ಬೇಕು, ಅದಕ್ಕೆ ನಿನ್ ಗಂಡ ಅವಳ ಹತ್ರ ಹಾಗಂತ ಅವನಿನ್ ನಂಬಿಸಿದ್ನ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಕಣ್ಣಾರೆ ನೋಡಿದ್ಮೇಲೆ ನಾನ್ ಅನ್ಕೊಂಡಿದ್ ತಪ್ಪು ಅಂತ ನನ್ಗೆ ಗೊತ್ತಾಯ್ತು. ನೀನ್ ಹುಷಾರಾಗಿರ್ಬೇಕು ಅಂತ ಎಚ್ಚರಿಸಕ್ ಬಂದೆ ಅಷ್ಟೇ, ಇದರಲ್ಲಿ ನಂದೇನು ಸ್ವಾರ್ಥ ಇಲ್ಲ. ವೈದೇಹಿ, ನೀನೆಲ್ಲೇ ಇದ್ದು ಚೆನ್ನಾಗಿರ್ಬೇಕು. ನನ್ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನೀನೇ ಪರೀಕ್ಷೆ ಮಾಡಿ ನೋಡು. ವೈದೇಹಿ, ಏನ್ ನೋಡ್ತಾ ಇದೀಯಾ?
0: ದೂರದಲ್ಲಿ ಆಕಾಶ ಭೂಮಿ ಒಂದಾಗ ಸೇರ್ದ ಹಾಗೆ
1: ಕಾಣ್ತಾ ಇದೆ, ಆದ್ರೆ ನಿಜವಾಗ್ಲೂ ಸೇರಿಲ್ಲ. ನಾವಿಬ್ರು ಹಾಗೆ ಅಲ್ಲ.
0: ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ನಾಳೆ ಬೇರೆ ಡಾಕ್ಟರ್ ಹತ್ರ ಹೋಗಿ ನಿಮ್ಮನ್ನ ಇನ್ನೊಂದ್ಸತಿ ಚೆಕಪ್ ಮಾಡ್ಸೋಣ.
1: ವೈದೇಹಿ, ನಾನು ಮತ್ತೆ ಯಾವ ಡಾಕ್ಟರ್ ನೋಡಕ್ಕೂ ಇಷ್ಟಪಡಲ್ಲ.
0: ಹಾಗಲ್ಲ, ಇನ್ನೊಂದ್ಸರಿ
1: ದಯವಿಟ್ಟು ಈ ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡಬೇಡ.
4: ನಮಸ್ಕಾರ ರೀ.
0: ನೀವು?
4: ಹಂಗ, ನನ್ನ ಹೆಸರು ಕುಲಕರ್ಣಿ ಅಂತ, ಧಾರವಾಡದಿಂದ ಬಂದೀನ್ರಿ. ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಬರಾಕಬೇಕು ಅಂತ ರಘುವರ್ ಹೇಳಿದ್ರಿ, ಅದಾರೇನ್ರಿ ಮನ್ಯಾಗ?
0: ಇಲ್ಲ, ಇನ್ನೇನ್ ಬರ್ಬೋದು, ಕೂತ್ಕೊಳ್ಳಿ.
4: ಕೂಡೋ ಟೈಮ್ ಇಲ್ರಿ ನನಗ, ರಘು ಹುಡ್ಕೊಂಡು ಕಾಲೇಜ್ ಹೋಗಿದ್ದೆ, ನಾಲ್ಕ ದಿನದಿಂದ ಬಂದಿಲ್ಲ ಅಂತ ಹೇಳಿದ್ರು, ಅದಕ್ಕ ಮನೆ ಹುಡ್ಕೊಂತ ಬಂದೆ. ಅಂದಂಗೆ ನೀವ್ ಅವ್ರ

0: ಉಪಪತ್ನಿಯವರೇನ್ರಿ?
1: ಹೌದು, ಒಂದ್ ನಿಮಿಷ ಕಾಫಿ ತರ್ತೀನಿ.
0: ಕಾಫಿಗೆ ಫೀ ಏನ್ ಬೇಡ ನನಗೆ, ಅರ್ಜೆಂಟಾಗಿ ಹೋಗ್ಬೇಕು. ಬಸ್ ಟಿಕೆಟ್ ಬೇರೆ ಬುಕ್ ಮಾಡ್ಕೊಂಡ್ ಬಂದೀನ್ರಿ, ಅರ್ಜೆಂಟಾಗಿ ಹೋಗ್ಬೇಕು. ಇನ್ನು ಅರ್ಧ ತಾಸನಾಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೇಕು. ಇನ್ನೊಂದ್ಸರಿ ಖಂಡಿತ ಬಂದು ಹೋಗ್ತೀನ್ರಿ. ರಘುವರ್ ತಿಳಿಸ್ಬಿಡ್ರಿ, ಬಾಂಬೆ ಕಾನ್ಫರೆನ್ಸ್ ಒಳಗ ಧಾರವಾಡದ ಕುಲಕರ್ಣಿ ಅಂತ ನಿಮ್ ಫ್ರೆಂಡ್ ಇದ್ರಲ್ಲ, ಅವ್ರು ಬಂದು ಹೋದ್ರು ಅಂತ ಹೇಳ್ರಿ.
1: ಬಾಂಬೆನಲ್ಲಿ ಬಾಂಬ್ ಇದ್ದಾಗ ನೀವ್ ಅವ್ರ ಜೊತೆ?
0: ಬಾಂಬೆನಲ್ಲಿ ಬಾಂಬ ಹಾದಿ ಎಲ್ಲಿ ಬಿತ್ತು, ಎಲ್ಲಿ ಡಮಾರ್ ಅಂತ ನಮ್ಗೊಂದು ಗೊತ್ತಾಗಿಲ್ರಿ. ನಾವ್ ಎಷ್ಟೋ ಮೇಲೆ ಹೊರಡಾಗಿದ್ವಿ ಅಂದಂಗ ರಘುವರ್ ಹೇಳಿರ್ಬೇಕಲ್ಲ ನಿಮ್ಗೆ.
1: ಹಾಗಾದ್ರೆ ಬಾಂಬ್ ಬ್ಲಾಸ್ಟ್ ನಲ್ಲಿ ಯಾರಿಗೂ ಏನು ಆಗ್ಲಿಲ್ವಾ?
0: ಏನು ಆಗಿಲ್ರಿ. ಅಂದಂಗ ನನಗ್ ತಾಯಿ ಮಾತ್ರಿ, ರಘುವರ್ ಹೇಳ್ಬಿಡಿ, ಬರ್ತೀನಿ ನಾನು. ನಮಸ್ಕಾರ ರೀ.
2: ಏನಮ್ಮ
3: ವೈದೇಹಿ, ನೀನಾದ್ರು ಅಂದ್ಯಾ?
2: ಇದೇನಮ್ಮ ಹೀಗ್ ಕೇಳ್ತಿದ್ಯಾ?
3: ಅವಳು ಏನಾದ್ರೂ ಬೈದಿಯೇನು?
2: ನೀನೇ ನೋಡ್ತಿದ್ಯಲ್ಲಮ್ಮ, ನಾನು ಯಾವತ್ತಾದ್ರೂ ಅವಳನ್ನ ಯಾಕಮ್ಮ?
3: ಮತ್ತಾಕ ಅವಳು ಇದ್ದಕ್ಕಿದ್ದಾಗೆ ಅವಳ ಅಣ್ಣನ ಜೊತೆ ನೋಟೋದ್ಲು.
2: ಏನು ಅಣ್ಣನ ಜೊತೆ ಹೊರಟೋದ್ಲ?
3: ಯಾಕಮ್ಮ ಹೀಗೆ ಇದ್ದಕ್ಕಿದ್ದಾಗೆ ಹೊರಟೋಗ್ತಿದ್ಯಾ ಅಂತ ಕೇಳಿದ್ರೆ ಏನು ಹೇಳ್ದೆ, ಈ ಕಾರ್ದ ನೀನ್ ಕೈ ಕೊಡು ಅಂತ ಹೇಳಿದ್ರು.
1: ನಾನು ಏಕೆ ಇದ್ದಕ್ಕಿದ್ದ ಹಾಗೆ ಅಣ್ಣನ ಜೊತೆ ಹೊರಟು ಹೋದೆನೆಂದು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದು ನಿಮ್ಮ ಆತ್ಮವನ್ನೇ ಕೇಳಿ ನೋಡಿ. ನಿಮ್ಮ ಕೈ ಹಿಡಿದಾಗ ಎಷ್ಟೊಂದು ಆಸೆಗಳನ್ನು ಕನಸುಗಳನ್ನು ಹೊತ್ತುಕೊಂಡು ಬಂದಿದ್ದೆ, ಅದೆಲ್ಲ ಬರೀ ಕನಸಾಗಿಯೇ ಉಳಿತು. ನಿಮ್ಮನ್ನೇ ನಂಬಿ ಬಂದ ನನ್ನ ನಂಬಿಕೆ ವಿಶ್ವಾಸ ಸುಟ್ಟು ಬೂದಿ ಮಾಡಿದಿರಿ. ನೀವು ನಿಮ್ಮ ಲೇಖನದಲ್ಲಿ ಬರೆದಿದ್ದೀರಿ, ಗಂಡ ಹೆಂಡತಿ ಒಬ್ಬರಿಗೊಬ್ಬರ ಸಲುವಾಗಿ ಎಂಥ ತ್ಯಾಗಕ್ಕೂ ಸಿದ್ಧರಿರಬೇಕಂತ. ಅದನ್ನು ಬರೆದ ನೀವೇ ಅದನ್ನು ಮರೆತಿರಿ. ನಿಮ್ಮ ಸಂತೋಷಕ್ಕೆ ಮುಳ್ಳು ಬೇಲಿಯಾಗಿರಬಾರದೆಂದು.

0: ಏನ್ ನಡೀತು?
1: ಏನ್ ಯೋಚನೆ ಮಾಡ್ತಿದ್ದೀರಾ? ಅವನ್ ಡೈವರ್ಸ್ ನೋಟಿಸ್ ಕಳಿಸೋದಕ್ಕೆ ಮೊದ್ಲೇ ನೀವೇ ಡೈವರ್ಸ್ ನೋಟಿಸ್ ಕಳಿಸ್ಬಿಡಿ, ನಾನೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ವೈದೇಹಿ ಸೈನ್ ಮಾಡಿದ್ರೆ ಸಾಕು.
0: ಮೋಹನ್, ಅದ್ ಹೇಗಾಗುತ್ತೋ? ಏನಪ್ಪ ಏನ್ ನೀವ್ ಹೇಳ್ತಾ ಇರೋದು? ಅಲ್ಲಪ್ಪ, ಅವ್ರು ಕರೆಸಿ ಮಾತಾಡಿ ಆಮೇಲೆ.
2: ಹೌದಮ್ಮ ವೈದೇಹಿ.
0: ರಘು, ಐ ಟೆಲ್ ಯು ದಿಸ್ ಇಸ್ ವೆರಿ ಬ್ಯಾಡ್, ದಿಸ್ ಇಸ್ ವೆರಿ ಬ್ಯಾಡ್. ನೀನ್ ನನ್ನ ಸ್ನೇಹಿತ ದ್ರೋಹ ಬಗ್ಗಿತಾ ಇದ್ಯಾ. ನಾನ್ ನಿನ್ನ ಏನು ಮುಚ್ಚಿರ್ತಿಲ್ಲ, ಆದ್ರೆ ನೀನ್ ಮುಚ್ಚಿರ್ತಾ ಇದ್ಯಾ. ನನಗೆ ಅರ್ಥ ಆಗ್ತಾ ಇದೆ ರಘು.
3: ರಘು, ನಾನು ನಿನಗೆ 2 ದಿವಸ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ನಿನ್ನಿಬ್ರ ಮಧ್ಯ ಏನ್ ನಡೆದಿದೆ ಅಂತ ನಾನು ಹೇಳಿದ್ರೆ ಸರಿ, ಇಲ್ಲದೆ ನಾನು ಸೀದಾ ವೈದ್ಯ ಹತ್ರ ಹೋಗ್ತೀನಿ.
0: ರಮೇಶ್, ಅಲ್ಲಿಗೆ ಮಾತ್ರ ಹೋಗ್ಬೇಡ ಪ್ಲೀಸ್.
3: ಅಂದ್ರೆ ಡೆಫಿನೆಟ್ ಆಗಿ ನಿನ್ನಿಬ್ರ ಮಧ್ಯ ಏನೋ ನಡೆದಿದೆ. ಇಷ್ಟು ದೊಡ್ಡದಾದ ಮೇಲೆ ನಾವು ಸುಮ್ಮನಿರೋಕ್ಕಾಗಲ್ಲ, ನಾ ಸುಮ್ಮನಿರೋಕ್ಕಾಗಲ್ಲ ರಘು. ಈಗಲೇ ಹೋಗ್ತೀನಿ, ಅವಳನ್ನ ಕರ್ಕೊಂಡೇ ಬರ್ತೀನಿ. ನಡೆ ಕಾಮಾಕ್ಷಿ.
0: ರಮೇಶ್,
1: ಹಲೋ.
2: ಮತ್ತೆ ಬಂದೆ?
1: ನಿನಗ್ ಗಂಡ ಇದ್ರು ಪಾಪ, ನಿಮ್ ಭಾಗಕ್ಕವನು ಇಲ್ದಿರಲ್ಲ ಕತೆ. ನನ್ಗೆಲ್ಲ ವಿಷಯ ಚೆನ್ನಾಗ್ ಗೊತ್ತು. ಹ್ಯಾಗ್ ಗೊತ್ತು ಮಾತ್ರ ಕೇಳ್ಬೇಡ, ದಟ್ ಈಸ್ ಮೈ ಸ್ಪೆಷಾಲಿಟಿ. ನನ್ನ ತಿರಸ್ಕಾರ ಮಾಡಿದ್ದಕ್ಕೆ ನಿನ್ಗೆ ಎಂತ ಸ್ಥಿತಿ ಬಂತು ನೋಡ್ತೀಯಾ? ನನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಹೀಗಾಗ್ತಿತ್ತ? ಚೆನ್ನಾಗಿ ಯೋಚನೆ ಮಾಡು. ನಾನ್ ಕೊಟ್ಟಿರೋ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡು, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೇನೆ. ಇನ್ನೂ ನಿನ್ ಪೌರ್ ಹೇಳಿದಿಲ್ವಾ, ನೀನ್ ಕೈ ಕೊಟ್ಟು ಅವನ್ನ ಕಟ್ಕೊಂಡಿದ್ದಕ್ಕೆ ನೋಡಿದ್ಯಾ ನಿನ್ ಮೇಲೆ ಹ್ಯಾಕ್ ಕೇರ್ ತೀರಿಸ್ಕೊಂಡೆ? ಏನಂತ ಯೋಚನೆ ಮಾಡ್ತಿದ್ಯಾ? ನಿನ್ ಗಂಡನ್ಗೂ ಆಶಾಗೂ ಸಂಬಂಧ ಇದೆ ಅಂತ ನೀನ್ ನಂಬಿಸ್ದೆ ಹಾಗೆ? ಅಂದ್ರೆ ಗಿಂದ್ರೆ ಏನೂ ಇಲ್ಲ, ಇದು ನಾನೇ ಕಟ್ಟಿದ ಕಥೆ. ನೋಡಿದ್ಯಾ ನಿನ್ ಜೀವನದಲ್ಲಿ ಹೇಗಾಯ್ತು ವ್ಯಥೆ?

0: ನಿಮ್ಮ ಹಾಗೆ ಮಾಡ್ತೀರ ರಾಸ್ಕಲ್. ದಡ ವೈದೇಹಿ, ವೈದೇಹಿ, ವೈದೇಹಿ, ವೈದೇಹಿ.
1: ನಾವು ಸುಮ್ಮನೆ ಹೇಳೋದಷ್ಟೇ, ಅದ್ರ ಹಾಗೆ ಯಾರೂ ನಡ್ಕೊಳ್ಳೋದಿಲ್ಲ. ಈಕೆ ಮೊದಲನೇ ಸಾರಿ ಪ್ರಜ್ಞೆ ಕಳ್ಕೊಂಡಾಗ್ಲೇ ಗಂಡನಿಗೆ ಅಷ್ಟೊಂದು ಹೇಳಿದ್ದೀನಿ. ಪಾಪ ಇವಳಿಗೆ ನರಗಳ ದೌರ್ಬಲ್ಯ ಇದೆ, ಇವಳ ಜೊತೆ ದೇಹ ಸಂಬಂಧ ಇಟ್ಕೋಬಾರ್ದು ಅಂತ. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆ ಅಪಾಯ ಅಂತಲೂ ಹೇಳಿದ್ದೀನಿ. ಇವಳ ಗಂಡ ವಿದ್ಯಾವಂತ, ಸ್ವಲ್ಪ ಸಂಯಮದಿಂದ ವರ್ತಿಸೋಕಾಗ್ಲಿಲ್ವೆ? ಆ ಸುಖ ಬೇಕೇ ಬೇಕಾಗಿದ್ರೆ ಹೆಂಡತಿಗೆ ವಿಷಯ ಏನು ಅಂತ ಹೇಳಿ ಇನ್ನೊಂದು ಮದುವೆ ಮಾಡ್ಕೋಬೋದಾಗಿತ್ತು. ನೋಡಿ ನೋಡಿ, ಅಲ್ಲಿ ನೋಡಿ, ಎಡಗಡೆ ನೋಡಿ, ಅಲ್ಲೇ ಇದ್ದಾರೆ. ಸದ್ಯ ನಾವು ಇಲ್ಲೇ ಹುಡ್ಕೊಂಡ್ ಬಂದಿದ್ದು ಬಹಳ ಒಳ್ಳೇದಾಯ್ತು. ರಾಸ್ಕಲ್ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟಿದ್ದಾನೆ.
2: ರಘು
1: ಅಮ್ಮ,
2: ನಾನು ನಿಮ್ಮ ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ ಕ್ಷಮಿಸಿ.
3: ಕ್ಷಮಿಸೋದಿಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ ವೈದಿ? ನಿನ್ ಕಣ್ಣೀರನ್ನ ನನ್ನಿಂದ ನೋಡಕ್ ಸಾಧ್ಯ ಅಲ್ಲ ವಿದೇಹಿ.
2: ನಿಜವಾಗ್ಲೂ ನೀವು ದೊಡ್ಡ ವ್ಯಕ್ತಿ.
3: ಅಂತಹ ದೊಡ್ಡ ಕೆಲಸ ನಾನೇನು ಮಾಡ್ಲಿಲ್ವಲ್ಲ, ನನ್ನ ಹೆಂಡತಿನ ಹೆಚ್ಚಾಗಿ ಪ್ರೀತಿಸ್ದೆ ಅಷ್ಟೇ ಕೂಡಿ ಬಂದ ಸಂಬಂಧನ ಉಳಿಸ್ಕೊಳ್ಳಕ್ ಪ್ರಯತ್ನ ಪಟ್ಟೆ.
2: ಎಷ್ಟು ದೊಡ್ಡ ತ್ಯಾಗ ಮಾಡಕ್ ಹೊರಟಿದ್ರಿ.
3: ತ್ಯಾಗ
2: ಡಾಕ್ಟರ್ ತಿಳಿತು ನನ್ನಲ್ಲಿರೋ ದೋಷನ ನಿಮ್ಮಲ್ಲಿದೆ. ಯಾಕೆ ಸುಳ್ಳು ಹೇಳಿದ್ರಿ?
3: ಕಟ್ಕೊಂಡವಳನ್ನ ಕಳ್ಕೊಳ್ಳಕ್ಕೆ ನನಗಿಷ್ಟ ಇರ್ಲಿಲ್ಲ. ಜೊತೆಯಾಗಿ ಬಾಳೋ ಭಾಗ್ಯನ ಎಲ್ಲಿ ಕಳ್ಕೊಳ್ಳೋ ಹಾಗಾಗುತ್ತೋ ಅಂತ ಹೆದರ್ದೆ. ಅದಕ್ಕೆ ಏನೇನೋ ನೆಪ ಹುಡಿ ನಿನ್ನಿಂದ ದೂರ ಇರೋದಕ್ಕೆ ಪ್ರಯತ್ನಪಟ್ಟೆ. ಇದರಿಂದ ನಿನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತು. ಆದ್ರೆ ನಾನೇನು ಮಾಡ್ಲಿ ವೈದಿಕಿ, ನನಗೆ ಬೇರೆ ದಾರಿನೇ ಇರಲಿಲ್ಲ. ವೈದಿ ನನ್ನ ಕ್ಷಮಿಸ್ತೀಯ? ಮದುವೆ ಮಂಟಪದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದು ನಾನು ಮಾಡಿದ ಪ್ರಮಾಣವನ್ನ ಅಕ್ಷರಶಃ ಪಾಲಿಸೋದಕ್ಕೆ ಪ್ರಯತ್ನಪಟ್ಟೆ. ಸೋಲಲ್ಲೂ ಗೆಲುವನ್ನು ಕಾಣೋದಕ್ಕೆ ಸಾಧ್ಯವಾಗದೆ ಅಂತ ಯೋಚಿಸಿದೆ. ನನ್ನನ್ನೇ ನಂಬಿ ಬಂದ ನಿನ್ನ ಬರೀ ದೇಹ ಸುಖ ಸಿಗೋದಿಲ್ಲ ಅಂತ ದೂರ ಇಡೋದಕ್ಕೆ ನನ್ನ ಮನಸ್ಸೊಪ್ಪಲಿಲ್ಲ ವೈದ್ಯ. ದೇಹ ಸಂಬಂಧಕ್ಕಿಂತ ಆತ್ಮ ಸಂಬಂಧ ಅದು.
2: ಇನ್ನೊಬ್ಬರು ನೋಡು ಸಂಸರು, ಆ ನೋಡಿಗೆ ತಾನೇ ಬಲಿಯಾಗ್ತಾರಂತೆ. ಸುಖ ನಂಚ್ಕೊಳಕ್ಕೆ ಎಲ್ಲ ಸಿದ್ಧ, ದುಃಖ ನನ್ನ. ಆದ್ರೆ ನೀವು
3: ಒಂದು ಗುರಿಯನ್ನು ಮುಟ್ಟೋದಕ್ಕೆ ಜೊತೆಗೆ ಸೇರಿದ್ವಿ. ಆ ಗಮ್ಯವನ್ನ ತಲುಪೋ ಮುಂಚೆನೆ ಬೇರೆಯಾಗೋದು ಯಾತ್ರಿಕ ಧರ್ಮ ಅಲ್ಲ.
2: ನನಗೋಸ್ಕರ ನಿಮ್ ಬಾಳನ್ನು ಕತ್ಲೆ ಮಾಡ್ಕೋಬೇಡಿ. ಬೇಡ, ನನ್ನಿಂದ ನಿಮ್ ಜೀವನ ಹಾಳಾಗೋದ್ಬೇಡ. ನನಗೋಸ್ಕರ ನಿಮ್ ಬಾಳಿನ ಸುಖ ಕಳ್ಕೊಳ್ಳೋದ್ ಬೇಡ. ತಗೊಳ್ಳಿ.
3: ಏನಿದೆ?
2: ಡೈವರ್ಸ್ ಪೇಪರ್. ನಾನು ಇದಕ್ಕೆ ಸೈನ್ ಇದ್ದೀನಿ. ನಾನು ಡೈವರ್ಸ್ ಮಾಡಿ ನೀವು ಬೇರೆ ಮದುವೆ ಮಾಡ್ಕೋಬಹುದು. ದಯವಿಟ್ಟು ಇನ್ನು ಮಾತಾಡ್ಬೇಡಿ. ನಾನೇ ನಿಂತು ಸಂತೋಷವಾಗಿ ನಿಮಗೆ ಬೇರೆ ಮದುವೆ ಮಾಡ್ತೀನಿ.
3: ಇದನ್ನು ಮನಃಪೂರ್ವಕವಾಗಿ ಹೇಳ್ತಾ ಇದೆಯಾ? ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಹೇಳ್ತಾ ಇದೆಯಾ? ನನ್ನಿಂದ ಬೇರೆಯಾಗೋದಕ್ಕೆ ನಿಂಗಿಷ್ಟನಾ?

ಜೀವನ ಮೈತ್ರಿ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಗೋವಿಂದರಾಜು, ಪ್ರಸಾರ ನಿರ್ವಹಣೆ ಬಸವರಾಜ ಕೆ ಶಾಸ್ತ್ರಿ, ಪ್ರಸಾರ ಸಂಕಲನ ಸುರೇಂದ್ರನಾಥ ಸಾತ್ವಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈವರೆಗೂ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ಸಮಯ 9 ಗಂಟೆಗಳಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

0: ಹಿಂದಿ ಮೆಲೋಡಿಸ್. ಈ ದಿನದ ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.
1: ಹಲೋ,

ಕಾರ್ಯಕ್ರಮದ ಮೊದಲಿಗೆ ನಮಕ್ ಹಲಾಲ್ ಹಾಗೂ ಶರಾಬಿ ಈ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಈ ಎರಡೂ ಚಿತ್ರದ ಗೀತೆಗಳ ಚಿತ್ರ ನಿರ್ದೇಶಕರು ಬಪ್ಪಿ ಲಹರಿ. ಹೌದು, ಇಂದಿನ ಹಿಂದಿ ಮೆಲೋಡಿಸ್ ಬಪ್ಪಿ ಲಹರಿಯ ವಿಶೇಷ.

ಬಪ್ಪಿ ಲಹರಿ ಅವರ ಜನನ 1952 ನವೆಂಬರ್ ಕೋಲ್ಕತ್ತಾದಲ್ಲಿ. ತಂದೆ ಹಾಗೂ ತಾಯಿ ಇಬ್ಬರು ಶಾಸ್ತ್ರೀಯ ಸಂಗೀತವನ್ನ ಅರಿತವರಾಗಿದ್ದರು ಹಾಗೂ ಗಾಯಕರು ಸಹ. ಬಹುಶಃ ಇದೇ ಕಾರಣಕ್ಕೆ ಬಪ್ಪಿ ಲಹರಿಯವರಿಗೂ ಸಹ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತದಲ್ಲಿ ಆಸಕ್ತಿ ಹೊಂದಲು ಕಾರಣವಾಯಿತು. ತಮ್ಮ 3ನೇ ವರ್ಷಕ್ಕೆ ತಬಲಾ ಕಲಿಯಲು ಪ್ರಾರಂಭಿಸಿದರು ಬಪ್ಪಿ ಲಹರಿ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ, ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇಂದು ಬಪ್ಪಿ ಲಹರಿ ಅವರ ವಿಶೇಷ. ಭಾರತೀಯ ಚಿತ್ರರಂಗಕ್ಕೆ ಮುಂಬೈ ಕೇಂದ್ರ ಸ್ಥಾನವಾಗಿದ್ದ ಕಾಲ ಅದು. ಇಲ್ಲಿಗೆ ತಮ್ಮ 19ನೇ ವಯಸ್ಸಿಗೆ ಬಂದಿಳಿದ ಬಪ್ಪಿ ಲಹರಿ ಅವರಿಗೆ ದೊರೆತ ಮೊದಲ ಅವಕಾಶ ಬಂಗಾಳಿಯ ದಾದಾ ಚಿತ್ರದಲ್ಲಿನ ಸಂಗೀತ ನಿರ್ದೇಶನಕ್ಕಾಗಿ. ಈ ಚಿತ್ರದಲ್ಲಿ ಲತಾ ಮಂಗೇಶ್ಕರ್ ಅವರು ಸಹ ಒಂದು ಗೀತೆಯನ್ನು ಹಾಡಿದ್ದಾರೆ.

ಎಪ್ಪತ್ತರ ದಶಕದಲ್ಲಿ ಆರಂಭವಾದ ಬಪ್ಪಿ ಲಹರಿ ಅವರ ಸಂಗೀತದ ಪಯಣ ಭಾರತದೆಲ್ಲೆಡೆ ಮನೆ ಮಾತಾಗಿದ್ದು, ಅವರ 1982 ಬಿಡುಗಡೆಯಾದ ಡಿಸ್ಕೋ ಡ್ಯಾನ್ಸರ್ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ. ಹಿಂದಿ ಹಾಗೂ ಬಂಗಾಲಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದ ಬಪ್ಪಿ ಲಹರಿ ಅವರನ್ನು ಕನ್ನಡಕ್ಕೆ ಕರೆತಂದವರು ನಮ್ಮ ದ್ವಾರಕೇಶ್ ಅವರು. ಹೌದು, ಆಫ್ರಿಕಾದಲ್ಲಿ ಶೀಲಾ ಈ ಚಿತ್ರದ ನಿರ್ದೇಶನಕ್ಕಾಗಿ ಬಪ್ಪಿ ಲಹರಿ ಅವರನ್ನು ಕರೆತಂದರು ದ್ವಾರಕೇಶ್. ಭಾರತೀಯ ಚಿತ್ರರಂಗದ ದಂತಕಥೆಯಾದ ಕಿಶೋರ್ ಕುಮಾರ್ ಬಪ್ಪಿ ಲಹರಿ ಅವರ ಸಂಬಂಧಿ ಸಹ.

ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಲವಾರು ಗಾಯಕ ಗಾಯಕಿಯರು ನೂರಾರು ಗೀತೆಗಳನ್ನು ಹಾಡಿದ್ದಾರೆ. ಈ ಎಲ್ಲ ಕಾಂಬಿನೇಷನ್ನಲ್ಲಿ ಬಹಳ ಮೆಚ್ಚುಗೆ ಆಗುವುದು ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನ ಹಾಗೂ ಉಷಾ ಉತ್ತಪ್ಪ ಅವರ ಗಾಯನ.

ಉಷಾ ಉತ್ತಪ್ಪ ಅವರು ಹಾಡಿದ ಚಿತ್ರದ ಗೀತೆಯೊಂದಿಗೆ ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ಶೇಕಡಾ 7.8 ತ್ರೈಮಾಸಿಕ ಬೆಳವಣಿಗೆ ದೇಶದ ಆರ್ಥಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯಾದಗಿರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಯಾದಗಿರಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಶೀಘ್ರ ಸೇರ್ಪಡೆಗೊಳಿಸುವ ಭರವಸೆ ದೊರೆತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸೇಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ನಲ್ಲಿ ನಾಳೆ ನೊವೆನಾ ಪ್ರಾರ್ಥನೆಯ 8ನೇ ದಿನದ ವಿಶೇಷ ಪೂಜೆ ಹಾಗೂ ಆಚರಣೆ ನಡೆಯಲಿದೆ. ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕೆಲವು ರಸ್ತೆ ಸಂಚಾರವನ್ನು ನಿರ್ಬಂಧಿಸಿದೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾಥಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಸೆಲ್ಯುಲಾರ್ ಜೈಲ್ಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶವು 1858ರಿಂದ ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಣಯ ಗೀತೆಗಳನ್ನ ಕೇಳುತ್ತಿರುವಿರಿ.